0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕಿದ ಮೇಲೆ ವಿನಯ ಬಹಳ ಮುಖ್ಯ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ, ದಿನಾಂಕ 27 ಜೂನ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15, ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30, ಸಂಸ್ಕೃತಂ ವದಾಮಃ 7:30 to 8:00, ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15, ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30, ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00, ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ 9:00 to 9:30, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ 9:30 to 10:00, ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00, ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30, ನಮಗಾಗಿ ಕಾನೂನು ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30, ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ 1:30 to 2:00, ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು, ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು, ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮದ ಮರು ಪ್ರಸಾರ. 8:30 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಶನಿರಾಜ ಸ್ವಾಮಿ ಶರಣು, ರವಿತೇಜ ನಿಮಗೆ ಶರಣು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತಿಯ ಆಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಈತ ಮುಖ್ಯ ಪ್ರಾಣನಾಥ ರಾಮದೂತ ನೆನೆಸಿದಾತ ಭಾನುವಿನ ತುಣುಕಿದಾತ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಹನುಮನ ನೋಡಿದೀರಾ ನಮ್ಮ ಹನುಮ.

ಇದು ಬಲು ಸುಖ ಕಾಣಿ. ರಚನೆ ಶ್ರೀ ವ್ಯಾಸರಾಯರು. ರಾಗ ದ್ವಿಜಾವಂತಿ, ತಾಳ, ಆದಿ. ಹಾಡಿದವರು ಶ್ರೀಮತಿ ಚೇತನಾ ಆಚಾರ್ಯ. ಸಂಗೀತ ಶ್ರೀ ವಿದ್ಯಾಭೂಷಣ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ನೀ ನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ ತೋಡುವುದು ಅನಿವಾರ್ಯ. ಜಲಧಾರೆ ಅವನಿಚ್ಛೆ, ಕೆರೆ ನೀನು ಜಲ ಅವನು, ಮುದ್ದು ರಾಮನ್. ನಿಜ, ಈ ಜಗತ್ತಿನಲ್ಲಿ ಕೆರೆ ಅವನೇ ಜಲ ನಾನು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆಪೋವಾ ಇದಗಂ ಸರ್ವಂ ವಿಶ್ವಾಭೂತಾನ್ಯಾಪ ಪ್ರಾಣಾವ ಆಪ ಪಶವ ಆಪೋನ್ನಮಾಪೋ ಮೃತಮಾಪ ಸಂಬ್ರಾಡಾಪೋ ವಿರಾಡಾಪ ಸ್ವರಾಡಾಪ ಚಂದಾಗಸ್ಯಾಪೋ ಜ್ಯೋತಿಗಿಶ್ಯಾಪೋ ಅಂತ ಮಂತ್ರ ಹೇಳಿಕೊಂಡು ಹೋಗುತ್ತೆ. ಇಡೀ ಜಗತ್ತು ಯಾರಿಂದ ಆವೃತವಾಗಿದೆ ಅಂತ ಹೇಳಿದರೆ, ಶಾಂತಾಕಾರನಾಗಿ ಮಲಗಿರ್ತಕ್ಕಂಥವನ ಸಮುದ್ರದ ಆ ಜಲದ ಶಕ್ತಿಯಲ್ಲಿ ನುತ್ತಾನೆ. ನಾವೇನೆಲ್ಲ ಕೆರೆ ಬಾವಿಯನ್ನು ತೋಡಿದರೂ ಅದಕ್ಕೆ ಬಂದು ತುಂಬಿಕೊಳ್ಳಬೇಕಾದದ್ದು ಜಲ. ಆ ಜಲಕ್ಕೆ ನಾವು ಪ್ರಾರ್ಥಿಸಿದರಾಯಿತೆ ಇಲ್ಲ, ಆ ಜಗದೀಶ್ವರನ ಇಚ್ಛೆ ಸೇರಿಕೊಳ್ಳಬೇಕು. ಅದಕ್ಕೆ ನಮ್ಮ ಮುದ್ದುರಾಮ ಹೇಳಿದ್ದು, ನೀ ನೂರು ಕೆರೆ ಬಾವಿ ತೋಡಬಹುದಯ್ಯ, ಆದರೇನು ನೀರಿದೆಯೇ ಕೆರೆ ನೀನು ಜಲ ಅವನು. ಎಷ್ಟು ಸೊಗಸಾದ ಪ್ರಾರ್ಥನೆ ಇದೆ ನಮ್ಮ ಮನುಕುಲದಲ್ಲಿ. ಮಳೆಯೊಡೆಯ ಮುಗಿಲರೆಯ ಜೀಯ ಕೈ ಬಿಡಬೇಡ, ನಡುಗೊಡಲೊಳಿಂಟಿ ನೀರನು ಮೊರೆದು ಬಾನೇರಿ, ಜಲದಿ ಶಯನನ ಮೈಯದ ಬಣ್ಣ ರೂಪಾಂತು, ನಿಡಿದೋಳ ಮಾಧವನ ಚಕ್ರದಂತಿರೆ ಮಿಂಚಿ, ಬಿಡದೆ ಮೊಳ ಮೊಳಗಿ ಅವನ ಬಿಲ್ಲಿಂದೊಗೆವ ಕೋಲ್ಮಳೆಯ ತೆರದಿಂದ, ಮಳೆ ಸುರಿಸ ಜಗಬಾಳ್ಗೆ ಮಿವೆವಾವು ಜಗುನೆಯಳು ನೇಮದಿಂದಿ, ನಮ್ಮ ನೋಂಪಿ ತಾನುಳ್ಳಿ ತಕ್ಕಂ. ಹನಿಯಾಗುವ ಮೊದಲು ಮುಗಿಲು, ಕೂಡಿ ಹರಿದ ಮೇಲಲ್ಲವೇ ಕಡಲು, ಮುಗಿಲಲ್ಲಿ ಕಾಣದು ಕಡಲಲ್ಲಿ ನಿಲಕದು ಅವನ ಕೃಪೆಯ ಜಲಧಾರೆ. ಅಂತಹ ಒಂದು ಧಾರೆ ಜಲಧಾರೆಯಾಗಬೇಕಾದರೆ ನಮ್ಮ ನಿತ್ಯ ಜೀವನದಲ್ಲಿ ಏನೆಲ್ಲ ಪ್ರಜ್ವಲಿಸಬೇಕಾದದ್ದಿದೆ ಎಂಬುದನ್ನು ಪ್ರಶ್ನಿಸಿಕೊಂಡರೆ ಮುದ್ದುರಾಮ ಉತ್ತರ ಕೊಡುತ್ತಾ ಹೇಳುತ್ತಾನೆ, ತೈಲವಿಲ್ಲದೆ ಎಂತು ಪ್ರಜ್ವಲಿಪುದಿ ಸೂರ್ಯ, ಯಾವ ತೇಜೋ ಬಲದಿ ಮಿನುಗುವುದು ತಾರೆ, ಅತಿ ದೀನನಾಗಿಸಿಕೋ ನಿನ್ನ ನೀ ಇರುಳಲ್ಲಿ, ನೀ ಬತ್ತಿ ಸೊಡರವನು ಕೆರೆ ನೀನು ಜಲಗವನು, ನೀ ಚಿತ್ರ ವಿಧಿ ಕುಂಚ ಇಲಿ ನೀನು ಬೆಕ್ಕವನು, ಮಿತ ನಮದು ಸಾಮರ್ಥ್ಯ ಅವನದು. ಅಂಥವನ ಸಾಮರ್ಥ್ಯಕ್ಕೆ ನಾವು ಎದುರಾಗಿ ಕುಳಿತಾಗ ನಿಜ ನಮ್ಮ ನಮ್ಮ ಹೃದಯದಲ್ಲಿ, ನಮ್ಮ ನಮ್ಮ ಮನೆಯಲ್ಲಿ, ನಮ್ಮ ನಮ್ಮ ಗುಡಿಯಲ್ಲಿ, ನಮ್ಮ ನಮ್ಮ ಊರಿನಲ್ಲಿ ಹಣತೆ ಇದೆ, ತೈಲ ಇದೆ, ಬತ್ತಿ ಇದೆ, ಎಲ್ಲವೂ ಇದೆ. ಆದರೇನು ಸ್ವಾಮಿ, ಮುದ್ದುರಾಮ ಕೇಳುತ್ತಾನೆ. ಅದಕ್ಕೆ ಒಳಗಿನ ಮುದ್ದುರಾಮ ಉತ್ತರಿಸುತ್ತಾನೆ, ದೀಪ ಉರಿಯುವಷ್ಟು ಕಾಲ ಗಾಳಿಯ ಅನುಮತಿ ಇಲ್ಲದಿದ್ದರೆ ಹಣತೆ ಉರಿಯುವುದೇನು? ಹಾಗಿದ್ದ ಮೇಲೆ ಈ ಹಣತೆಯ ಮೂಲಕ ಪ್ರಜ್ವಲಿಪ ಈ ಸೂರ್ಯ, ಈ ಮಿನುಗು ತಾರೆ, ಈ ಇರುಳಲ್ಲಿ ಕಾಣುವ ಈ ದೀನನಾಗಿಸಿಕೊಳ್ಳುವ ಮನಸ್ಸಿಗೆ, ಬತ್ತಿಯಾಗುವುದರ ಮೂಲಕ ಕೊಡುವ ಸೊಡರಿಗೆ ಏನೆಯ ಅರ್ಥ ಅಂತ ಕೇಳಿದರೆ, ಒಲುಮೆಯೇ ಹಣತೆ, ನನ್ನ ಸೇರುವಾಸೆಯೇ ತುಪ್ಪ, ಆನಂದದ ದುಗುಡದಲ್ಲಿ ಹರಿದುದೇ ಅದರಲ್ಲೊಡ್ಡುವ ಭಕ್ತಿಯ ಬತ್ತಿ, ಅರಿಮೆಯ ಸೊಡರನ್ನೇ ಬೆಳಗಿಸುವ ನನಗೆ ನೀವು ನಿತ್ಯ ನಮಿಸಿದರೆ ಸಾಕು. ಆ ದೃಷ್ಟಿಯಿಂದಲೇ ಇರಬೇಕು. ಬದಲಾಗದೆಂದೆಂದು ಮನದ ನಿಜ ಬಣ್ಣ, ಯಾವ ಬಣ್ಣವನ್ನೆಲ್ಲಿ ಎಂಥವನು ತುಂಬುವನು, ನೀ ಚಿತ್ರ ವಿಧಿ ಕುಂಚ ಮುದ್ದುರಾಮನ್. ಅಂಗಡಿಯ ಸರಕಿಷ್ಟೆ ಅಷ್ಟರಲ್ಲಿ ವ್ಯಾಪಾರ, ಎಷ್ಟು ಮಳೆ ಸುರಿದರೂ ಎಷ್ಟು ನೀರು ಸುರಿದರೂ ನೀನು ಕುಡಿಯುವುದೆಷ್ಟು, ನೀನು ಬಳಸುವುದೆಷ್ಟು, ನೀನು ಬಳಸಿಕೊಳ್ಳುವುದೆಷ್ಟು, ನಿನ್ನ ವ್ಯಾಪಾರ ಎಷ್ಟಿರಬೇಕು ಗೊತ್ತಾ? ಮಾರಿ ಕೇರಿದ ಮೇಲೆ ಮರು ಬಂಡವಾಳ. ನಾವು ತೆಗೆದುಕೊಳ್ಳತಕ್ಕಂಥ ಯಾವುದೇ ಪದಾರ್ಥಗಳು ಕೂಡ ಅದಕ್ಕೆ ಬೆಲೆ ಯಾವಾಗ ಬರುತ್ತೆ, ಅದು ಯಾವಾಗ ಯೋಗ್ಯವಾಗುತ್ತೆ, ಯಾವಾಗ ಆರೋಗ್ಯವಾಗುತ್ತೆ, ಯಾವಾಗ ಭೋಗ್ಯವಾಗುತ್ತೆ, ಯಾವಾಗ ತ್ಯಾಜ್ಯವಾಗುತ್ತೆ, ಇವೆಲ್ಲವನ್ನೂ ನಾವು ಕೇಳುತ್ತಾ ಹೋದರೆ ಅವನು ಹೇಳುತ್ತಾನೆ, ಮಾರಿ ಕೇರಿದ ಮೇಲೆ ಅದರ ಮರು ಬಂಡವಾಳ. ವ್ಯತ್ಯಾಸವಾಗಿ ಬಿಟ್ಟರೆ ಮಾರಾಟ ಏರಿಳಿತ ಅದು ವಿಧಿಯ ಚೆಲ್ಲಾಟ, ಮತ್ತೇನು ಮಾಡಲಿ ನಾನು? ಇಲ್ಲಿ ನೀನು ಬೆಕ್ಕವನು ಮುದ್ದುರಾಮನ್. ಸುಭಾಷಿತ ಒಂದು ಮಾತು ಹೇಳುತ್ತೆ, ಆರಕ್ಕೆ ನೀನು ಪ್ರಯತ್ನಿಸು, ಏಳಕ್ಕೆ ಅವನಿಗೆ ಬಿಡು. ಸಪ್ತಮಂ ದೈವ ಚಿಂತನಂ. ಹಾಗಾದ್ರೆ ನಾನೇನು ಮಾಡಬೇಕು? ಈ ಹೇಳುವಂತಹ ಮಾತಿನಲ್ಲಿ ಏಳನೆಯದನ್ನ ಅವನಿಗೆ ಬಿಟ್ಟು ಬಿಡು ದೈವ ಚಿಂತನೆ ಅಂತ ಹೇಳಿದ್ದೆ, ಆದರೆ ನಾನು ಹೇಗಯ್ಯ ಇರಬೇಕು ಅಂತ ಕೇಳಿದರೆ, ಮಾಡುವದ ನೀ ಮಾಡು, ಉಳಿದದ್ದ ಬಿಟ್ಟು ಬಿಡು ಅಷ್ಟೇ. ಅದಕ್ಕೆ ಯಾಕೆ ಕಷ್ಟಪಡ್ತೀಯ ನೀನು? ಉಬ್ಬಸ ಯಾಕೆ? ಆ ತಲ್ಲಣ ಯಾಕೆ? ಮಾಡುವದ ನೀ ಮಾಡು, ಉಳಿದದ್ದ ಬಿಟ್ಟು ಬಿಡು. ನನ್ನಿಂದ ಲೋಕ ಎಂದು ಉಬ್ಬದಿರು ಮರೆತು, ಪುರುಷ ಸಾಹಸ ಹಾಗ ದೈವಹಿತ ಮಿಕ್ಕದ್ದು. ನಮದು ಮಿತ, ಅವನದು ಅಮಿತ, ಅಷ್ಟು ತಿಳಿದರೆ ನಮ್ಮ ಬದುಕಿಗದು ಹಿತ. ಇಂಥ ಹಿತಕ್ಕೆ ಈಗೇಯ ಈ ಭೂಮಿ ನನದೆಲ್ಲ ಎಂದೆನುತ ಪರಿತಪಿಸಿ ತೆರೆ ತೆರೆದಿ ನೀನರುಳುವೆ ಏಕೆ? ಇದ್ದಷ್ಟು ದಿನ ನಿನದು ಸಂತಸದ ಈ ಲೋಕ, ಸಲಿಸು ವಂದನೆ ವಿಧಿಗೆ ಮುದ್ದು ರಾಮ ಅಂದುಬಿಟ್ಟು ತಾತ್ಪರ್ಯವನ್ನೇ ಹೇಳಿಬಿಟ್ಟ. ಈ ಭೂಗೋಳದಲ್ಲಿ ಇದ್ದಷ್ಟು ದಿನ ಸಂತಸವಾಗಿದ್ದರೆ ಈ ಲೋಕದಲ್ಲಿ ನಮಗೆ ಸಂತೃಪ್ತಿ. ಅಂತಹ ಸಂತೃಪ್ತಿಯನ್ನ ತಂದು ಕೊಡುವ ಆ ವಿಧಿಯ ಒಳಗಿನ ಕುಂಚದ ಮೂಲಕ ಬೆರಗುಗೊಳಿಸುವ ಚಿತ್ರದ ಚಿತ್ರಕಾರನಿಗೆ, ಅಚಿತ್ತಕಾರನಿಗೆ ನಾವು ಸಲ್ಲಿಸಿದರೆ ವಂದನೆ ಅಷ್ಟೇ ಸಾಕು, ಅದವನಿಗೆ ಕಾಣಿಕೆ. ನಾವು ವಂದನೆಯನ್ನು ಸಲ್ಲಿಸೋಣ, ನಮ್ಮ ಕಾಣಿಕೆಯನ್ನು ಸಲ್ಲಿಸೋಣ, ಅವನ ಕಾಣಿಕೆಯಲ್ಲಿ ನಾವು ಬಾಳೋಣ, ಬದುಕೋಣ, ಬೆಳಗೋಣ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದಲ್ಲಿ ಭಕ್ತಿ ಸೇವೆಯ ಮಹತ್ವವನ್ನು ಭಗವಂತ ವಿವರಿಸ್ತಾ ಹೋಗ್ತಾರೆ. ಯಾವ ಥರ ಭಕ್ತಿಯನ್ನು ಮಾಡಬೇಕು, ಮಾಡಬಹುದು, ಎಲ್ಲ ಭಕ್ತರು ನನಗೆ ಪ್ರಿಯರು ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಭಗವಂತ ಮೊದಲಿಗೆ ಅನನ್ಯ ಭಕ್ತಿಯ ಬಗ್ಗೆ ಹೇಳ್ತಾರೆ. ಫಸ್ಟ್ ಬೆಸ್ಟ್ ಅನನ್ಯ ಭಕ್ತಿ. ಅದು ಸಾಧ್ಯವಾಗದೆ ಹೋದಲ್ಲಿ ಸಾಧನ ಭಕ್ತಿಯನ್ನು ಮಾಡ್ಬೋದು, ಅದು ಸಾಧ್ಯವಾಗದೆ ಹೋದಲ್ಲಿ ಭಗವಂತನಿಗೋಸ್ಕರ ಕೆಲಸ ಮಾಡ್ಬೋದು, ಅದು ಸಾಧ್ಯವಾಗದೆ ಹೋದಲ್ಲಿ ಕರ್ಮಫಲವನ್ನು ತ್ಯಾಗ ಮಾಡ್ಬೋದು, ಅದು ಸಾಧ್ಯವಾಗದೆ ಹೋದಲ್ಲಿ ಜ್ಞಾನ ಸಂಪಾದನೆಯಲ್ಲಿ ತೊಡಗಬಹುದು. ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ, ಕರ್ಮಫಲ ತ್ಯಾಗಕ್ಕಿಂತ ಭಗವಂತನಿಗಾಗಿ ಕೆಲಸ ಮಾಡೋದು ಉತ್ತಮ, ಅದಕ್ಕಿಂತ ಸಾಧನ ಭಕ್ತಿ ಉತ್ತಮ, ಸಾಧನ ಭಕ್ತಿಗಿಂತ ಅನನ್ಯ ಭಕ್ತಿ ಉತ್ತಮ ಅನ್ನೋದನ್ನು ಭಗವಂತ ಹೇಳ್ತಾ ಹೋಗ್ತಾರೆ. ಸೊ ಭಕ್ತರ ಯಾವ ಗುಣ ಭಗವಂತನಿಗೆ ಅವರನ್ನ ಪ್ರಿಯರನ್ನಾಗಿ ಮಾಡುತ್ತೆ ಅನ್ನೋದನ್ನ ಭಗವಂತ ವಿವರಿಸ್ತಾ ಹೋಗ್ತಾರೆ. ಯಾರು ನನಗೆ ಪ್ರಿಯರು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸಮಹ ಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಸಮಾನವಾಗಿರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಯಾವುದರಿಂದಲೂ ತೃಪ್ತನು, ಜ್ಞಾನದಲ್ಲಿ ಸ್ಥಿರನಾದವನು, ಯಾವ ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು, ನನಗೆ ಬಹು ಪ್ರಿಯನಾದವನು. ಸೊ ಹಾಗಾದ್ರೆ ಇಲ್ಲಿ ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು ಅಂತ ಹೇಳಲಾಗಿದೆ. ಹಾಗಾದ್ರೆ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬೇಕಾ? ಅದರ ಅರ್ಥ ಹಾಗಲ್ಲ. ಅತಿಯಾದ ಬಂಧನ ಯಾವುದರಲ್ಲಿ ಕೂಡ ಬೇಡ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ನಾವು ಈ ಪ್ರಪಂಚವನ್ನ ಯಾವಾಗ ಬಿಟ್ಟು ಹೋಗ್ತೀವಿ ಅಂತೇಳಿ. ಅದರಿಂದ ಮೋಹ ಬೇಡ, ನಮಗೆ ಬಂಧನ ಕೂಡ ಬೇಡ. ನಿಜವಾದದ್ದನ್ನ ನಾವು ಅರಿತುಕೊಂಡು ನಾವಿಲ್ಲಿ ಬಾಳ್ಬೇಕು ಅನ್ನೋದನ್ನ, ಅಂದ್ರೆ ಆ ಅರ್ಥದಲ್ಲಿ ನಾವಿದನ್ನ ತಿಳ್ಕೋಬಹುದು. ಆತನನ್ನು ಸ್ಥಿರ ಎಂದು ಕರೆದಿದೆ. ಯಾಕೆಂದ್ರೆ ಆತನು ಸಂಕಲ್ಪದಲ್ಲಿ ಮತ್ತು ಜ್ಞಾನದಲ್ಲಿ ನಿಶ್ಚಲ. ಭಕ್ತನ ಅರ್ಹತೆಗಳ ವರ್ಣನೆಯಲ್ಲಿ ಸ್ವಲ್ಪ ಮಟ್ಟಿನ ಪುನರಾವೃತ್ತಿಯನ್ನು ನಾವು ಕಾಣಬಹುದು. ಆದರೆ ಇದರ ಉದ್ದೇಶ ಭಕ್ತ ಈ ಎಲ್ಲ ಅರ್ಹತೆಗಳನ್ನು ಪಡೆದುಕೊಳ್ಳಬೇಕೆಂದು ಇದು ಒತ್ತಿ ಹೇಳುತ್ತೆ. ಒಳ್ಳೆಯ ಅರ್ಹತೆಗಳಿಲ್ಲದೆ ಮನುಷ್ಯ ಪರಿಶುದ್ಧ ಭಕ್ತನಾಗಲಾರ. ಹರಾವ ಭಕ್ತಸ್ಯ ಕುತೋ ಮಹಾದ್ ಗುಣಾಹ. ಭಕ್ತನಲ್ಲದವನಿಗೆ ಒಳ್ಳೆಯ ಅರ್ಹತೆ ಇರುವುದಿಲ್ಲ. ಭಕ್ತನೆಂದು ಗುರುತಿಸಲ್ಪಡಬೇಕೆಂದು ಬಯಸುವವನು ಒಳ್ಳೆಯ ಅರ್ಹತೆಗಳನ್ನು ಬೆಳೆಸಿಕೊಳ್ಬೇಕು. ಈ ಅರ್ಹತೆಗಳನ್ನು ಗಳಿಸಿಕೊಳ್ಳಲು ಅವನು ಪ್ರತ್ಯೇಕವಾಗಿ ಶ್ರಮಿಸುವುದಿಲ್ಲ. ಆದರೆ ಕೃಷ್ಣ ಪ್ರಜ್ಞೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗಿರುವುದು, ಇವು ಸಹಜವಾಗಿ ಅವನು ಅರ್ಹತೆಗಳನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತದೆ. 20ನೇ ಶ್ಲೋಕ 12ನೇ ಅಧ್ಯಾಯದ ಕೊನೆಯ ಶ್ಲೋಕ ಇದು.

0: ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಶ್ರದ್ಧೆಯಿಂದ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೋ ಅವರು ನನಗೆ ಬಹು ಬಹು ಪ್ರಿಯರು. ಸೊ ಭಗವಂತನಿಗೆ ಬಹು ಬಹು ಪ್ರಿಯರಾಗಬೇಕಂತ ಇದ್ರೆ ನಾವು ಭಗವಂತನನ್ನೇ ನಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಳ್ಬೇಕು. ಈ ಅಧ್ಯಾಯದಲ್ಲಿ ಎರಡನೇ ಶ್ಲೋಕದಿಂದ ಕಡೆಯವರೆಗೆ ಮಯ್ಯಾವೇಶ ಮನೋ ಏಮಾಂ, ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಎಂಬಲ್ಲಿಂದ ಏತು ಧರ್ಮಾಮೃತಮಿದಂ, ನಿತ್ಯ ನಿರತತೆಯ ಈ ಧರ್ಮ ವರೆಗೆ ಭಗವಂತ ಆತನ ಬಳಿ ಸಾರಲು ಬೇಕಾದ ಅಲೌಕಿಕ ಸೇವೆಯ ಪ್ರಕ್ರಿಯೆಯನ್ನ ಇಲ್ಲಿ ವಿವರಿಸಿದ್ದಾರೆ. ಇಂತಹ ಪ್ರಕ್ರಿಯೆಗಳು ಪ್ರಭುವಿಗೆ ಬಹು ಪ್ರಿಯವಾದವು. ಅವುಗಳಲ್ಲಿ ನಿರತರಾದವರನ್ನು ಅವನು ಸ್ವೀಕರಿಸುತ್ತಾನೆ. ನಿರಾಕಾರ ಬ್ರಹ್ಮನ ಮಾರ್ಗದಲ್ಲಿ ನಿರತರಾದವರು, ದೇವೋತ್ತಮ ಪರಮಪುರುಷನ ವೈಯಕ್ತಿಕ ಸೇವೆಯಲ್ಲಿ ನಿರತನಾದವನು, ಇವರಿಬ್ಬರಲ್ಲಿ ಯಾರು ಉತ್ತಮ ಎನ್ನುವ ಪ್ರಶ್ನೆಯನ್ನು ಅರ್ಜುನ ಎತ್ತಿದ. ಶ್ರೀಕೃಷ್ಣ ಅವನಿಗೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟನೆಂದರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೇ ಎಲ್ಲ ಪ್ರಕ್ರಿಯೆಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಒಳ್ಳೆಯ ಸಹವಾಸದಿಂದ ಮನುಷ್ಯ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಇದರಿಂದ ಒಬ್ಬ ಯೋಗ್ಯ ಗುರುವನ್ನು ಸ್ವೀಕರಿಸ್ತಾನೆ. ಅವನ ಉಪದೇಶ ಕೇಳಿ ಸಂಕೀರ್ತನೆ ಮಾಡಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಆಚರಿಸಲು ಪ್ರಾರಂಭಿಸ್ತಾನೆ. ಹೀಗೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗುತ್ತಾನೆ ಎಂದು ಈ ಅಧ್ಯಾಯದಲ್ಲಿ ನಿರ್ಣಯಿಸಿದೆ ಮತ್ತು ಆ ಮಾರ್ಗವನ್ನು ಸಮರ್ಥಿಸಿದೆ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮ ಪುರುಷನನ್ನು ಸೇರುವುದಕ್ಕೆ ಭಕ್ತಿ ಸೇವೆಯೊಂದೇ ಪರಿಪೂರ್ಣ ಮಾರ್ಗ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಮ ಪರಿಪೂರ್ಣ ಸತ್ಯದ ನಿರಾಕಾರ ಪರಿಕಲ್ಪನೆಯನ್ನ ಮನುಷ್ಯ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ಳುವವರೆಗೆ ಸಲಹೆ ಮಾಡಿದೆ. ಎಂದರೆ ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ನಿರಾಕಾರ ಪರಿಕಲ್ಪನೆಯು ಸಹಾಯಕವಾಗಬಹುದು. ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆಯಲ್ಲಿ ಮನುಷ್ಯ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ತಾನೆ, ಧ್ಯಾನ ಮಾಡ್ತಾನೆ ಮತ್ತು ಚೇತನ ಹಾಗೂ ಜಡ ವಸ್ತುವನ್ನು ಅರಿಯಲು ಜ್ಞಾನವನ್ನು ಬೆಳೆಸಿಕೊಳ್ತಾನೆ. ಪರಿಶುದ್ಧ ಭಕ್ತನ ಸಹವಾಸ ದೊರೆಯುವವರಿಗೆ ಇದು ಅಗತ್ಯ. ಸುದೈವದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಮನುಷ್ಯ ನಿರ್ಧರಿಸಿದರೆ ಆತ ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಉತ್ತಮಗೊಳ್ಳುತ್ತಾ ಹೋಗುವ ಅಗತ್ಯ ಇಲ್ಲ. ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳಲ್ಲಿ ವರ್ಣಿಸಿದಂತೆ ಭಕ್ತಿ ಸೇವೆಯು ಹೆಚ್ಚು ಹಿತಕರ. ದೇಹ ಆತ್ಮಗಳನ್ನು ಒಟ್ಟಿಗಿರಿಸಲು ಮನುಷ್ಯ ಯೋಚಿಸಬೇಕಾಗಿಲ್ಲ, ಯಾಕೆಂದರೆ ಭಗವಂತನ ಕೃಪೆಯಿಂದ ಎಲ್ಲವೂ ತಂತಾನೆ ಆಗುತ್ತೆ. ಸೊ ಇಲ್ಲಿ ನನ್ನನ್ನೇ ಜೀವನದ ಪರಮ ಗುರಿಯನ್ನಾಗಿ ಯಾರು ಮಾಡಿಕೊಳ್ಳುತ್ತಾರೋ ಅವರು ನನಗೆ ಬಹು ಬಹು ಪ್ರಿಯರು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವೊಂದು ಪುಟ್ಟ ಕಥೆಯನ್ನು ನಾವು ಕೇಳೋಣ. ಬಿಲ್ವಮಂಗಲ್ ಠಾಕೂರ್ ಅನ್ನುವಂತಹ ಒಬ್ಬ ಭಕ್ತ ಇರ್ತಾರೆ. ಜೀವನದ ಪ್ರಾರಂಭದ ಹಂತದಲ್ಲಿ ಅವರು ಭಕ್ತಿಯಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಇರಲ್ಲ. ಅವರು ಭೌತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಮತ್ತು ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಇರುತ್ತೆ. ಒಬ್ಬಳು ವೇಶ್ಯೆಯ ಜೊತೆ ಒಂದು ಸಂಬಂಧವನ್ನು ಅವರು ಇಟ್ಕೊಂಡಿರ್ತಾರೆ. ಪ್ರತಿದಿನ ಅವಳನ್ನು ನೋಡಬೇಕೆಂಬ ಹಂಬಲ, ಪ್ರತಿದಿನ ಅವಳ ಜೊತೆ ಮಾತಾಡಬೇಕು, ಅವಳನ್ನು ನೋಡಬೇಕು ಅನ್ನುವಂಥ ಹಂಬಲ ಇದ್ದೇ ಇರುತ್ತೆ. ಒಂದು ದಿನ ಧಾರಾಕಾರ ಮಳೆ ಸುರಿತಾ ಇರುತ್ತೆ, ಹೊರಗಡೆ ಹೋಗುವುದು ಕಷ್ಟ, ಎಲ್ಲೆಲ್ಲೂ ನೀರು ತುಂಬಿ ಪ್ರವಾಹವೇ ಎಲ್ಲ ಕಡೆ ತುಂಬಿದೆ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ತಂದೆಗೂ ಹುಷಾರಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ತಂದೆಯನ್ನು ಬಿಟ್ಟು ಆ ಮಳೆಯಲ್ಲಿ ನೆನ್ಕೊಂಡು ಹೋಗಿ ಅವಳ ಮನೆಯನ್ನು ತಲುಪಬೇಕಂತಿದ್ರೆ ನದಿಯನ್ನು ದಾಟಬೇಕು. ಸೊ ಆ ನದಿ ತುಂಬಿ ಹರಿತಾ ಇದೆ, ದಾಟುವುದು ತುಂಬ ಕಷ್ಟ, ಒಂದು ಹೆಣ ತೇಲ್ತಾ ಹೋಗ್ತಾ ಇರುತ್ತಂತೆ. ಆ ಹೆಣದ ಸಹಾಯದಿಂದ ಇನ್ನು ನದಿಯನ್ನು ದಾಟಿ ಅವಳ ವೇಶ್ಯೆಯ ಮನೆಗೆ ತಲುಪ್ತಾರೆ ಬಿಲ್ವಮಂಗಲ ಠಾಕೂರ್. ವೇಶ್ಯೆಯ ಮನೆಯ ಮುಂದಿನ ಬಾಗಿಲು ಮುಚ್ಚಿರುತ್ತದೆ, ಹಿಂದಿನ ಬಾಗಿಲಿನಿಂದ ಒಳಗಡೆ ಅವನು ಹೋಗ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಬಿಲ್ವಮಂಗಲ ಠಾಕೂರ್ನನ್ನು ನೋಡಿ ಆ ವೇಶ್ಯೆಗೆ ಆಶ್ಚರ್ಯವಾಗುತ್ತೆ. ಚಿಂತಾಮಣಿ ಅಂತೇಳಿ ಅವಳ ಹೆಸರು. ಇಂಥ ಪರಿಸ್ಥಿತಿಯಲ್ಲೂ ನೀನು ನನ್ನನ್ನು ನೋಡಬೇಕೆಂಬ ಹಂಬಲದಿಂದ ಇಲ್ಲಿಗೆ ಬಂದಿಯಾ, ಇಂಥ ಇದೊಂದು ಇಂತಹ ಕೆಟ್ಟ ಅಟ್ಯಾಚ್ಮೆಂಟ್ ನಿನಗೆ, ಯಾಕೆ ಈ ಥರದ ಒಂದು ಮೋಹ, ಈ ಭ್ರಮೆ ನಿನಗೆ, ಈ ಒಂದು ಅಂದರೆ ಈ ಥರ ಈ ಬಂಧನದಿಂದ ನೀನು ಸಂತೋಷವಾಗಿರ್ತೀನಿ ಇರ್ತೀಯ ಅನ್ನುವಂಥ ಭ್ರಮೆಯಲ್ಲಿ ನೀನಿದ್ಯಾ, ಇಂಥ ಅಟ್ಯಾಚ್ಮೆಂಟ್ ನಿನಗೆ ಯಾಕೆ ಬೇಕು, ಇಂಥ ಕೆಟ್ಟ ಕೀಳು ಒಂದು ವೃತ್ತಿಯ ಅಟ್ಯಾಚ್ಮೆಂಟು, ಕೀಳು ಮಟ್ಟದ ಅಟ್ಯಾಚ್ಮೆಂಟ್ ಅಂತ ಅವಳು ಹೇಳ್ತಾಳೆ. ನೀನು ನನ್ನ ಮೇಲೆ ಇಟ್ಟಿರುವಂಥ ಅಟ್ಯಾಚ್ಮೆಂಟನ್ನು ಶ್ರೀಕೃಷ್ಣನ ಮೇಲೆ ಇಟ್ಟಿದ್ದಿದ್ರೆ ನಿನ್ನ ಜೀವನ ಉದ್ಧಾರವಾಗ್ತಾ ಇತ್ತು, ಸಾರ್ಥಕವಾಗ್ತಿತ್ತು ಅಂತ ಅವಳು ಹೇಳ್ತಾಳೆ. ಇದ್ದಕ್ಕಿದ್ದಾಗೆ ಬಿಲ್ವಮಂಗಲ ಠಾಕೂರವರಿಗೆ ಜ್ಞಾನೋದಯವಾದಾಗುತ್ತೆ. ತಕ್ಷಣ ಅಲ್ಲಿಂದ ಮತ್ತೆ ಮರಳಿ ಮನೆಗೆ ಬರ್ತಾರೆ. ಅದಾದಮೇಲೆ ಅಲ್ಲಿಂದ ವೃಂದಾವನಕ್ಕೆ ಅವರು ತೆರಳ್ತಾರೆ. ಕೃಷ್ಣನ ಇನ್ನು ಮೇಲೆ ನನ್ನ ಜೀವನ ಕೃಷ್ಣನಿಗೆ ಮೀಸಲು, ಕೃಷ್ಣನೇ ನನ್ನ ಜೀವನದ ಗುರಿ ಅಂತೇಳಿ. ಸೊ ವೃಂದಾವನದಲ್ಲಿ ಹೀಗೆ ತಮ್ಮನ್ನು ತಾವು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾಗ ಅಲ್ಲೂ ಒಬ್ಬಳು ವಿವಾಹಿತ ಸ್ತ್ರೀಯಿಂದ ಅವರು ಮೋಹಿತಗೊಳ್ತಾರೆ. ಅದಾದಮೇಲೆ ತಮ್ಮ ತಪ್ಪಿನ ಅರಿವಾಗಿ, ಈ ನನ್ನ ಕಣ್ಣುಗಳಿರೋದ್ರಿಂದ ನಾನು ಆಕರ್ಷಿತನಾಗ್ತಾ ಇದ್ದೇನೆ, ನನಗೆ ಈ ಥರ ಅಂದರೆ ಮಹಿಳೆಯರಿಂದ, ಸುಂದರವಾಗಿರುವಂಥ ಮಹಿಳೆಯರಿಂದ ನಾನು ಆಕರ್ಷಿತನಾಗ್ತಾ ಇದ್ದೇನೆ, ಆದ್ದರಿಂದ ಈ ಕಣ್ಣುಗಳೇ ಇಲ್ಲವಾದರೆ ಉಳಿತು ಅಂಥೇಳಿ ಅವರು ತಮ್ಮ ಎರಡು ಕಣ್ಣುಗಳನ್ನು ಕಿತ್ತು, ಅದನ್ನು ಕಿತ್ತುಬಿಟ್ಟು ಕಣ್ಣುಗಳೇ ಬೇಡ ನನಗೆ ಅಂತೇಳಿ ತಮ್ಮ ಜೀವನವನ್ನು ಕೃಷ್ಣನಿಗೆ ಸಮರ್ಪಿಸುತ್ತಾರೆ. ಕೃಷ್ಣನ ಸ್ಮರಣೆಯೊಂದಿಗೆ ಕಾಲ ಕಳೀತಾ ಇರ್ತಾರೆ, ಹಲವಾರು ಕೃತಿಗಳನ್ನು ರಚಿಸ್ತಾರೆ. ಹೀಗೆ ಅವರು ತಮ್ಮ ಜೀವನದ ಗುರಿಯನ್ನು, ಕೃಷ್ಣನೇ ತಮ್ಮ ಜೀವನದ ಗುರಿಯನ್ನಾಗಿಸಿಕೊಂಡು ಕೃಷ್ಣನಿಗೆ ಬಹು ಪ್ರಿಯರಾದರು, ಅವರು ಭಗವಂತನ ಲೋಕವನ್ನು ಪ್ರಾಪ್ತಿ ಮಾಡಿಕೊಂಡರು ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಹೇಳಬಯಸುವುದೇನೆಂದರೆ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಎಷ್ಟೇ ಪಾಪಗಳನ್ನು ನಾವು ಮಾಡಿರ್ಬೋದು, ಯಾಕಂದರೆ ಈ ಭೌತಿಕ ಪ್ರಪಂಚದ ಲಕ್ಷಣನೇ ಹಾಗೆ, ಪಾಪ ಮಾಡದೆ ಅಂದರೆ ಪ್ರತಿಯೊಬ್ಬರು ಪಾಪ ಮಾಡೇ ಮಾಡ್ತಾರೆ, ಆದರೆ ಭಗವಂತನಲ್ಲಿಗೆ ಹೋಗೋದಕ್ಕೆ ಯಾವ ಸಂಕೋಚವೂ ಬೇಡ, ಯಾವ ಭಯವೂ ಬೇಡ. ಎಲ್ಲರೂ ಭಗವಂತನನ್ನು ಅಂದರೆ ಎಲ್ಲರನ್ನ ಭಗವಂತ ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ನಮ್ಮ ತಪ್ಪನ್ನು ಭಗವಂತ ಕಾಣೋದಿಲ್ಲ, ನಮ್ಮ ಒಳ್ಳೆಯತನವನ್ನು ಕಾಣ್ತಾರೆ. ಯಾರೇ ಆಗಲಿ ಭಗವಂತನ ಭಕ್ತಿ ಮಾರ್ಗದಲ್ಲಿ ಬಂದವನು ಪರಿಶುದ್ಧನಾಗ್ತಾನೆ. ಆದ್ದರಿಂದ ಹೇಗೆ ಬಿಲ್ವಮಂಗಲ ಠಾಕೂರರ ಜೀವನದ ಗುರಿಯೇ ಶ್ರೀಕೃಷ್ಣನನ್ನು ಪಡೆಯುವುದಾಗಿತ್ತು, ಅದೇ ಥರ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮ್ಮಲ್ಲಿ ಕೂಡ ಆ ಒಳ್ಳೆಯತನ ಬರ್ಬೋದು, ಭಗವಂತ ನಮ್ಮನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೋದು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭಕ್ತಿ ಸೇವೆ ಎಂಬ 12ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ನಾಳೆಯಿಂದ 13ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: listening to KLE Ayurveda Health Guide on KLE's Venudvani 90.4 FM. Keep listening to Venudvani 90.4 FM, KLE Kanasu.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: KLE ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತೀಲ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆದ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 0831247139 ಆಣಿ 9740639702. ವೆಬ್ಸೈಟ್ ಆಹೆ

0: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab, and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: KLE Pharmacy College, Belagavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೆಯಲ್ಲಿ ವೇಣುಧ್ವನಿ ಪ್ರಸ್ತುತ ಪಡಿಸ್ತಾ ಇದೆ ವಿಶೇಷ ಸರಣಿ ಕಾರ್ಯಕ್ರಮವನ್ನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ನೀರಲ್ಲಿ ಈಜಾಡೋದನ್ನ ನೋಡಿದ್ದೀವಿ, ಹಾಗಂತ ನೀರಲ್ಲಿ ಯೋಗ ಮಾಡೋದಕ್ಕೆ ಸಾಧ್ಯನಾ ಅಂದ್ರೆ ನಾವು ಹೇಳ್ತೀವಿ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಸುಮಾರು 3 ತಾಸುಗಳ ಕಾಲ ನಿರಾಯಾಸವಾಗಿ ನೀರಿನ ಮೇಲೆ ಯೋಗ ಮಾಡುತ್ತಾ 100 ಅಡಿ ಬಾವಿಗಿಳಿದು ನೀರಿನ ಮೇಲೆ ತೇಲುತ್ತಾ ಯೋಗ ಮಾಡುವಂತಹ ಅಪರೂಪದ ವ್ಯಕ್ತಿ ಇಂದು ನಮ್ಮೊಂದಿಗಿದ್ದಾರೆ. ಅವರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರಿನ ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲದವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ಜಲಯೋಗ ತಜ್ಞರು ತಾವು, ಹಾಗೇನೆ ಈ ಒಂದು ಜಲಯೋಗಕ್ಕೆ ಗುರುಗಳು ಕೂಡ ಹೌದು. ಹಾಗೇನೆ ಸರ್ ತಾವು ಹುಟ್ಟಿದ್ದು ಒಂದು ರೋಚಕ ಕತೆ ಅಂತಾನೆ ಹೇಳ್ಬೋದು. ಆ ಹುಟ್ಟಿನಿಂದಲೇ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದಾ?
1: ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲರ್, ಕಬ್ಬೂರು ಊರಿನವನು. ನನಗೆ 72 ವಯಸ್ಸು ನಡೀತಾ ಇದೆ. ನಾನು ಜಲಯೋಗದ ಬಗ್ಗೆ ನಾನು ಮುಂಚೆ ಹೇಳ್ಬೇಕಂದ್ರೆ ನಿಮಗೆ, ನಾನು ನಮ್ಮ ತಾಯಿ ನನ್ನ ಹೊಟ್ಟೆ 7ನೇ ತಿಂಗಳು ಹೊಟ್ಟೆ ಇದ್ದೊಳಗೆ ಅವ್ರಿಗೆ ಪೀಡ್ಸ್ ಬಂದೊಳಗೆ ನಮ್ಮ ಸಮೀಪದಂದ್ರೆ ಕೇಚೆ ಘಟಬರ್ಬ ಕೇಚೆ ಅಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಡಾಕ್ಟರ್ನ ಅವಾಗ ಏನಂದ್ರೆ ಮಗು ಬೇಕೋ ತಾಯಿ ಬೇಕಂತ ಕೇಳಿದ್ರು. ಆಮೇಲೆ ಹಿರಿಯರೆಲ್ಲರೂ ವಿಚಾರ ಮಾಡಿ ತಾಯಿ ಉಳಿಲ್ರಿ ಅಂತಂದ್ರೆ. ಆಮೇಲೆ ಅವರು ಆ ಟೈಮ್ದಾಗ ಸಿಜರಿನ್ ಅಂತದಿಲ್ಲ, ಹೊಟ್ಟೆ ಕೋತ ತೆಗಿತಾರಂತ ಈ ಥರ ಪಬ್ಲಿಕ್ ಇತ್ತದು. ಆಮೇಲೆ ಅವಾಗ ಸಿಜರಿನ್ ಆದ ಬಳಿಕ ನಾ ಕೂಸಿನ ಒಂದು ನೀರಿನ ಟ್ರೇದಾಗ ಒಗೆದು ಬೇರೆ ರೂಮ್ನಾಗ ಇಟ್ಟರು. ಈ ರೂಮ್ನಾಗ ಹಾಕಿ ನಮ್ಮ ಮಮ್ಮಿಗೆಲ್ಲ ಅವರು ಸಿಜರಿನಿಂದೆಲ್ಲ ಹೊಲಿಗೆ ಹಾಕೋದು ಅವ್ರು ಶುರು ಮಾಡಿದ್ರು. ಆಮೇಲೆ ಆ ಟೈಮ್ದಾಗ ನಮ್ಮ ಆಯಿ ನಮ್ಮ ಅಪ್ಪಾರ ತಾಯಿ ಅವ್ರೇನಂದ್ರೆ ನಾನು ಮಗುನ ನೋಡ್ರಿ ನೋಡ್ತೇನ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಲ್ರಿ ಒಳಗೆ ಬಿಡಕ್ಕೆ ಬರೋದಿಲ್ಲ, ಡಾಕ್ಟರ್ ಬೈತಾರ್ರಿ, ಭಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಒಳಗೆ ಬಿಟ್ಟಾರ. ಒಳಗೆ ಬಿಟ್ಟೊಳಗೆ ಅವಾಗ ಅವರು ನಮ್ಮ ಆಯಿ ನೋಡ್ಯಾರಲ್ರಿ, ಅವಾಗ ಕೂಶ ಮೂಮೆಂಟ್ ಆಗತ್ತೈತಿ ನೀರಿನಾಗ ಅಳಿಗಾಡ್ತಿಂತಂತೆ. ಅದ್ರ ನೀರಿಗೆ ಅಳಿಗಾಡೋದು ನೋಡಿ ಮತ್ತೆ ಆಗಿಂದಾಗ ಸಿಸ್ಟರ್ನ ಕರೆದು ಹಿಂಗೆ ಕೂಶ ಅಳಿಗಾಡತ್ತೈತಿ ನೋಡ್ರಿ ತನ್ನ ಕೂಡಲೇ ಅವರು ಬಂದು ನೋಡಿ ಮತ್ತೆ ಡಾಕ್ಟ್ರನ್ನ ಕರ್ಕೊಂಬಂದು ಇದನ್ನು ಮಾಡಿದ್ರು. ಮಾಡಿ ಅವರೊಂದು ಹಳ್ಳಿ ಒಳಗೆ ಸುತ್ತಿಟ್ರು. ಅವಾಗೆಲ್ಲ ಈಗಿನ ಪ್ರಕಾರ ಗ್ಲಾಸು ಅದು ಇದೇನು ಇದ್ದಿದ್ದಿಲ್ಲ. ಹಳ್ಳಿ ಒಳಗೆ ಒಂದು 3 ತಿಂಗಳು ಸುತ್ತಿಟ್ಟು ಮತ್ತೆ ನಾವು ದೀಪಕ್ಕೇನು ಬತ್ತಿ ಮಾಡ್ತೇವ್ರಲ್ಲ ಬತ್ತಿ ಅಂತ ಬತ್ತಿ ಮಾಡಿ ಅದರೊಳಗೆ ಹಾಲಿನೊಳಗೆ ಎದ್ದು ಅದನ್ನು ಬಾಯ ಕೊಡ್ತಿರಂತೆ. ಅಷ್ಟೇ ಚೀಪದ ಅದನ್ನು. ಒಂದು 3 ತಿಂಗಳು ಮಟ್ಟ ನಾನು ಹಾಸ್ಪಿಟಲ್ನಾಗ ಇದ್ದು ಆಮೇಲೆ ನಮ್ಮ ಮನೆಗೆ ಕಳಿಸಿದ್ರು. ಅವಾಗ ಇವಾಗ ಏನು ಅನಿಸುತ್ತೆ, ಒಬ್ಬರು ಹೇಳಿದ್ರು ನನಗೂ, ನೀವು ಹುಟ್ಟನೇ ಯೋಗ ಮಾಡ್ತಾ ಇದ್ದಾರೆ, ಇವ್ರಿಗೆ ಜಲಯೋಗ ಮಾಡ್ತಾ ಇದ್ದಾರೆ, ಇದೇನು ದೊಡ್ಡದಲ್ಲ ಅಂತ ಹೇಳಿದ್ರು ನಾನು.
0: ಅಂದರೆ ಸರ್ ತಮಗೆ ನೀರಿನೊಡನೆ ಒಂದು ನಿಕಟ ಸಂಬಂಧ ಹುಟ್ಟತಾನೆ ಬಂತು ಅಂತಾನೆ ಹೇಳಿದ್ರು. ಸರ್ ಇವಾಗ ಜಲಯೋಗ ತಜ್ಞರು ತಾವು, ಈಗ ಕಳೆದ 38 ವರ್ಷಗಳಿಂದ ಈ ಒಂದು ಜಲಯೋಗವನ್ನು ಮಾಡ್ತಾ ಬರ್ತಾ ಇದ್ದೀರಾ, ಇದ್ರ ಬಗ್ಗೆ ಆಸಕ್ತಿ ಹೇಗೆ ಬಂತು ಸರ್? ಬಾಲ್ಯದಲ್ಲೇ ಇತ್ತ?
1: ಬಾಲ್ಯದೊಳಗೆ ಏನು ಆಸಕ್ತಿ ಇದ್ದಿದ್ದಿಲ್ಲ ರೀ. ನಾನು ಬೆಲ್ಲದ ಬಗಡಿ ಕೋಆಪರೇಟಿವ್ ಬ್ಯಾಂಕ್ನೊಳಗೆ ಜಾಬ್ ಮಾಡ್ತಿದ್ದೆ ರೀ, ಘಟಬ್ರಬ ಬ್ಯಾಂಚ್ನಾಗಿದ್ದರೆ. ನಾನು 1982 ನಮ್ಮ ಮ್ಯಾರೇಜ್ ಆಯಿತು. ಆಮೇಲೆ 88 ತನಕ ನಾನು ಅದರ ಸಂಖ್ಯೆ ಘಟಬರ್ವ ಬ್ರ್ಯಾಂಚ್ನಾಗ ಇದ್ದೆ ರೀ. ಅವಾಗ ನನಗೆ ಮದುವೆ ಆದ ನಂತರ ನಾನು ರೆಗ್ಯುಲರ್ ಆಗಿ ನಾನು 61-62 ವೇಟ್ ಇರ್ತಿತ್ತು. ಅದು ವೇಟ್ ಸ್ವಲ್ಪ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆದಮೇಲೆ 77 ಹೋತ್ರಿ ನಂದು. ಆಮೇಲೆ ಬ್ಯಾಂಕ್ನಾಗ ಕುಂತು ಕೆಲಸ ಅಂದ್ಕೊಳ್ಳಿ ಸ್ವಲ್ಪ ನಡುನೂ ಶುರು ಆಯ್ತು ರೀ. ನನಗೆ ನಡುನೂ ಶುರು ಆಗಿದ್ದಕ್ಕೆ ನಾನು ಎಲ್ಲ ಕಡೆ ತೋರಿಸಿದೆ ರೀ. ತೋರಿಸಿ ಡಾಕ್ಟ್ರ್ ಏನಂದ್ರು, ಇದಕ್ಕೇನು ಇದನ್ನಿಲ್ಲ ರೀ, ಇದಕ್ಕೆ ಆಪರೇಷನ್ ಮಾಡಿಸ್ಬೇಕು, ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನನಗೆ ಆಪರೇಷನ್ ಬಗ್ಗೆ ಇದನ್ನು ಮಾಡ್ಕೊಂಡು ಬೇಡ ಮಾಡಿಸ್ಬಾರ್ದು ಅಂತೇಳಿ ನಾನು ಯೋಗ ಮಾಡಬೇಕು ಅಂತ ಹೇಳಿ ಯೋಗ ಶುರು ಮಾಡಿದೆ ರೀ. ಯೋಗ ಶುರು ಮಾಡಿ ಸ್ವಲ್ಪ ದಿವಸ ಆದ ಬಳಿಕ ಆ ಬಾವಿಗೆ ಸ್ವಿಮ್ಮಿಂಗ್ ಅರೆ ಶುರು ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೊಂಡು ಸ್ವಿಮ್ಮಿಂಗ್ ಶುರು ಅಂದರೆ ಒಂದು ನಾವೊಂದು ಸಂಕಲ್ಪ ಮಾಡ್ಕೊಂಡ್ರಿ. ಅದನ್ನು ಇವತ್ತು ಬಾವಿ ಒಳಗೆ 1 ರೌಂಡ್ ಹಾಕೋದು, ನಾಳೆ 2 ರೌಂಡ್ ಹಾಕೋದು, ಅದಕ್ಕೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾಳೆ 3 ಹಾಕೋದು, ಈ ಥರ ದಿವಸ 1 ರೌಂಡ್ ಹೆಚ್ಚು ಮಾಡ್ಕೊತ ಹೋದಿರೆ ಅದು 1 ವರ್ಷ ತನಕ 300 ರೌಂಡ್ ಆಯ್ತಿರೋದು. 300 ರೌಂಡ್ ಅಂದರೆ 3 ತಾಸು ಒಂದೇ ಟೈಪ್ ಇಸಿಡ್ದು ಪೂರ ದಂಡಿ ಹಿಡಿದನ್ನು ಹೋಗೋದು. ಈ ಥರ 300 ರೌಂಡ್ ಮಾಡಿದೆ ರೀ ನಾನು. 300 ರೌಂಡ್ ಮಾಡಿದ ಬಳಿಕ ನನಗೆ ಅಗದಿ ಒಂಥರ ಆತ್ಮಿಕ ಶಾಂತಿ ಸಿಕ್ಕಂಗಾಯ್ತು. ಮತ್ತು ನಾನು ಅದೊಂದು ಏನು ತಿಳ್ಕೊಂಡಿದ್ದೀರಿ, ಅದೊಂದು ಗುಡಿ ನಾನು ಪ್ರದರ್ಶನ ಹಾಕಕತ್ತಿದ್ದೀನಿ ಅಂತ ಈ ಥರ ಭಾವನೆ ನನ್ನೊಳಗೆ. ಇವತ್ತು 1 ಪ್ರದರ್ಶನ ಹಾಕಿದ್ದೆ, ನಾಳೆ 2 ಪ್ರದರ್ಶನ, ಈ ಥರ 300 ರೌಂಡ್ ಹಾಕಿದ್ದೀರಿ. ಆಮೇಲೆ ನಮ್ಮ ಮನೆಯೊಳಗೆ ಡೈಲಿ ಯೋಗ ಮಾಡಿ ಬಾವಿಗೆ ಹೋಗಿದ್ದೆ ರೀ. ಆಮೇಲೆ ನನಗೆ ವಿಚಾರ ಬಂತು, ನಾನು ಬಾವಿಯೊಳಗೂ ಸ್ವಲ್ಪ ಯೋಗ ಟ್ರೈ ಮಾಡಬೇಕು ಮಾಡ್ಬೇಕಂತೇಳಿ ಇದನ್ನು ಮಾಡ್ಬೇಕು ಅಂತಕೊಂಡು ನೋಡ್ಕೊಂಡು ಹೋದರೆ ಶವಾಸನ ಸ್ವಲ್ಪ ಬರುತ್ತೆ ಅಂತೇಳಿ ಶವಾಸನ ಸಕ್ಸಸ್ ಆಯ್ತು ರೀ. ಈಗ ಈ ಥರ ಸ್ವಲ್ಪ ಬಿಟ್ಟದ ಮತ್ತು ಆಮೇಲೆ ಮತ್ತು ಪದ್ಮಾಸನ ನೋಡಿದೆ ರೀ, ಪದ್ಮಾಸನ ಸಕ್ಸಸ್ ಆಯ್ತು ನನಗೆ. ಆಮೇಲೆ ಗೋಮುಖಾಸನ, ಗರುಡಾಸನ, ಈ ಥರ ಎಲ್ಲ ಆಸನಗಳು ನನಗೆ ಸಕ್ಸಸ್ ಆದವು ರೀ. ಇನ್ಮೇಲೆ ಅದರೊಳಗನ್ನ ಸ್ವಲ್ಪ ಟಫ್ ಅಂದರೆ ಜಲಸ್ತಂಭ. ಜಲಸ್ತಂಭ ಅಂದರೆ ವಿದೌಟ್ ಮೂಮೆಂಟ್ ನಿಲ್ಲೋದು ರೀ, ನೀರಿನೊಳಗೆ ವಿದೌಟ್ ಮೂಮೆಂಟ್ ನಿಲ್ಲೋದು. ಅದು ಸ್ವಲ್ಪ ಇನ್ನೂ ಮಟ್ಟ ಯಾರಿಗೆ ಇದಾಗಿಲ್ಲ ರೀ. ಅದು ಅದನ್ನು ನಾವು ಟ್ರೈ ಮಾಡಿದರೆ ಅದು ಸಕ್ಸಸ್ ಆಯ್ತು ನನಗೆ. ಅದು ಸಕ್ಸಸ್ ಆಯ್ತು, ಅದಕ್ಕೆ ಜಲಸ್ತಂಭ ಅಂತಾರೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನಾನು ಒಬ್ಬರು ಘಟವ್ರ ಬಗ್ಗೆ ಇದ್ದಾಗ ನಾನು ಒಂದು ಒಬ್ಬ ಸರ್ ಕಡೆ ಯೋಗಕ್ಕೆ ಹೋಗಿದ್ದೆ, ಅವರು ಹಿಮಾಲಯದಾಗ ಇದ್ದು ಬಂದಿದ್ದರು. ಅವ್ರನ್ನ ಕೇಳಿದ್ರು ನಾನು ನೀರಿನಾಗ ಅಜ್ಜರ ನೀರಿನಾಗ ನಿಲ್ತೇನೆ ರೀ, ಅದಕ್ಕೆ ಅದಕ್ಕೆ ಜಲಸ್ತಂಭ ಅಂತಾರಪ್ಪ, ಮತ್ತು ಅದನ್ನು ಸಹ ಇಲ್ಲಿ ಯಾರು ಮಾಡೋದಿಲ್ಲ, ಹಿಮಾಲಯದಾಗ ಮಾಡ್ತಾರೆ ಮಾತ್ರ ಅದನ್ನು. ಅವರು ಅಲ್ಲೇನು ಋಷಿ ಮುನಿಗಳು ಅದೇನಿರ್ತಾರಲ್ಲ ಅವ್ರು ಮಾಡ್ತಾರೋ, ಇದನ್ನು ಯಾರಿಗೆ ಸಾಧ್ಯ ಆಗಲಿಲ್ಲ, ನಿನಗೆ ಸಾಧ್ಯ ಆಗೈತಿ, ನೀನು ಇದನ್ನು ಮಾಡ್ಕೊಂಡು ಹೋಗ್ಬೋ ಅಂತ ಹೇಳಿದರು ಅವರು. ಆಮೇಲೆ ಇದನ್ನೆಲ್ಲ ಆದ್ಕೊಂಡ್ಲೆ ಮತ್ತು ನಾನು ಮಕ್ಕಳು ಯಾಕೆ ಸ್ವಿಮ್ಮಿಂಗ್ ಕಲಿಸಬಾರ್ದು ಅನ್ನೋದು ನನಗೊಂದು ವಿಚಾರ ಬಂತು ರೀ. ನಾನು ಹಂಗಾರೂ ಪರ್ಫೆಕ್ಟ್ ಆಗಿದೆ, ನಾನು ನೀರಿನೊಳಗೆ ಇದ್ದಾಗ ಏನೇನು ಅಂತೇಳಿ. ಆಮೇಲೆ ನಮ್ಮೂರು ಸುತ್ತಮುತ್ತ ಹುಡುಗರು ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಕೊಂತ ಹೋದರೆ ಅದು ಇಲ್ಲಿ ಮಟ್ಟ ಒಂದು 600 ಮಕ್ಕಳಿಗೆ ನಾನು ಸ್ವಿಮ್ಮಿಂಗ್ ಕಲಿಸಿದ್ದೀನಿ. ಆಮೇಲೆ ನಮ್ಮ ಊರವ್ರ ನಾನು ಘಟವ್ರ ಬಗ್ಗೆ ಇದ್ದಾಗೇ ಗೋಕಾಕ್ಕೆ ಹೊಸ ಡಾಕ್ಟರ್ ಮಕ್ಕಳಿಗೆಲ್ಲ ಘಟವ್ರಬ ಎಲ್ಲ ಡಾಕ್ಟರ್ ಮಕ್ಕಳಿಗೆ ನಾನೇ ಸ್ವಿಮ್ಮಿಂಗ್ ಕಲಿಸಿದ್ದೀನಿ ರೀ, ಹರಗಣ್ಣವರು ಪೂಯ ಪತ್ತ ಡಾಕ್ಟರ್ ಹಿಂಗಾಗಿ. ಅದು ಗೋಕಾಕ್ ಗೋಡಿಗೆ ನಮ್ಮ ಹೊಸಮನೆ ಡಾಕ್ಟರ್ ಗೊತ್ತಾಯ್ತು ಇವ್ರು ಕಲಿಸ್ತಾ ಇದ್ದಾರೆ. ಆ ಗೋಕಾಕ್ದಿಂದ ತಮ್ಮ ಮಕ್ಕಳನ್ನ ಇಬ್ಬರನ್ನು ಮುಂಜಾನೆ 6 ಗಂಟೆಗೆ ಬಸ್ಸಿಗೆ ಕುಣಿಸಿ ಘಟವ್ರವ ಕಳಿಸಿ ಬಾಂಗ್ ಹೋಗಿ ಅವ್ರಿಗೆಲ್ಲ ಸ್ವಿಮ್ಮಿಂಗ್ ಕಲಿಸಿ ಡೈಲಿ ಮತ್ತು 8 ಗಂಟೆಗೆ ವಾಪಸ್ ಹೋಗ್ತಿದ್ದರು. ಈ ಥರ ನನಗೊಂಥರ ಪೂರ್ತಿ ಮನಃಶಾಂತಿ ಅಂದರೆ ಏನು ರೀ, ಮಕ್ಕಳ ಜೋಡಿನೂ ಹೆಚ್ಚಿರ್ತೀನಿ ನಾನು, ದೊಡ್ಡವ್ರು ಕೂಡ ಹೆಚ್ಚು ಮಿಕ್ಸ್ ಆಗೋದಿಲ್ಲ, ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದು ಇದನ್ನು ಮಾಡೋದು. ನಾನು ಅಪೇಕ್ಷೆನೂ ಏನೂ ಇಲ್ಲ ರೀ, ಬರೀ ಒಂದು ಅವ್ರು ಟ್ಯೂಬ್ ತೊಗೊಂಬರೋದು, ಸ್ಕೂಟ್ರ್ ಟ್ಯೂಬ್ ಒಂದು ತೊಗೊಂಬಂದ್ರೆ ಅವ್ರು ಇದನ್ನು ಮಾಡ್ಕೊಂಬೋದು. ಸ್ಟಾರ್ಟಿಂಗ್ ಒಂದಿಟ್ಟು ಪಾಲಕರಿಗೆ ಬರ್ರಿ ಅಂತೇನೆ ನಾನು, ಭಾಳ ಹುಡುಗರು ಒಮ್ಮೆ 10-12 ಹುಡುಗರು ಬರ್ತಾರಲ್ಲ ರೀ, ಆ ಟೈಮ್ದಾಗ ಸ್ವಲ್ಪ ಪಾಲಕರು ಬರ್ರಿ, ಆಮೇಲೆ ಸರಿಯಾಗಿ ಆತಂದ್ರೆ ಅವ್ರು ನಡೀತೈತೆ ಅಂತ ಬಿಡ್ರಿ. ಆ ಥರ ಮಾಡ್ಕೊಂಡು ಹೋಗಿದ್ದೀನಿ ರೀ ನಾನು.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸ್ಗುಸುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ 100 ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.
0: ಸರಿ, ಒಂದು ಜಲಯೋಗವನ್ನ ತಾವು ತಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಲಿತಾ ಹೋಗ್ತೀರಾ, ಈಜನ್ನ ಕಲಿತಾ ಹೋಗ್ತೀರಾ, ಅದರಲ್ಲೇ ಯೋಗವನ್ನ ಕೂಡ ಅಭ್ಯಾಸ ಮಾಡ್ತೀರಾ, ಅಂದ್ರೆ ಇವಾಗ ಏಕಲವ್ಯನ ತರ ತಾವು ಈ ಒಂದು ಜಲಯೋಗವನ್ನ
1: ಒಪ್ಕೊಂತೀನಿ.
0: ಸರಿಗ, ಪ್ರತಿನಿತ್ಯ ಎಷ್ಟು ಗಂಟೆಗಳ ಕಾಲ ಇದು ಒಂದು ಅಭ್ಯಾಸವನ್ನ ಮಾಡ್ತೀರಾ ಅಂತ?
1: ನಾನು ಮುಂಚೆ 3 ಮಾಡ್ತಿದ್ದೆ, ಪ್ರತಿದಿನ 3 ಯೋಗ, ಸ್ವಿಮ್ಮಿಂಗ್ ಯೋಗ ಎರಡು ಮಾಡ್ತಿದ್ದೆ. ಇವಾಗ ಆದ್ರೂ 1.5 ಮಾಡ್ತೀನಿ ನಾನು, ಒಂದು ಅರ್ಧ ಒಂದೂವರೆ ತಾಸು ಬಾವಿ ಒಳಗೆ ಇರ್ತೀನಿ ರೀ. ಬೆಳಿಗ್ಗೆ 7 ಹೋದ್ರೆ 8:30 ಮಟ್ಟ ಅಲ್ಲೇ.
0: ಯಾವೆಲ್ಲ ಯೋಗಗಳನ್ನ ಮಾಡ್ತೀರಾ ಸರ್ ಇದರಲ್ಲಿ, ಜಲಯೋಗದಲ್ಲಿ?
1: ಅದ್ರೊಳಗದ ಹೇಳಿದಲ್ಲ ನಿಮಗೆ, ಅದು ನಾನು ಮಾಡೋದಂದ್ರೆ ಪೆಲ್ಲ ಶವಾಸನ ಹಾಕ್ತೇನೆ ರೀ. ಶವಾಸನ ಮುಗಿದ ಕೂಡಲೇ ಜಲಸ್ತಂಭ ರೀ, ಜಲಸ್ತಂಭ ಆದ ಕೂಡಲೇ ಗರುಡಾಸನ, ಗರುಡ ಗೋಮುಖ ಆಸನ ರೀ, ಆಮೇಲೆ ಪವನ್ ಮುಕ್ತಾಸನ, ಆಮೇಲೆ ಪರ್ವತಾಸನ, ಆಮೇಲೆ ಈ ಥರ ಒಂದು 15 ಇದನ್ನು ನಾನೆಲ್ಲ ಇದನ್ನು ಮಾಡ್ಕೊಂಡು. ಆಸನಗಳೆಲ್ಲ ಬಂಗಳಾಗಿದ್ದೀನಿ.
0: ಅಂದ್ರೆ ನಾವು ನೆಲದ ಮೇಲೆ ಮಾಡುವ ಆಸನಗಳನ್ನ ತಾವು ಜಲದ ಮೇಲೆ
1: ನೀರಿನ ಮಾಡ್ತೇನೆ ಮೇಡಮ್.
0: ಖಂಡಿತ ಸರ್.
1: ಮತ್ತೆ ನನಗೆ ಅದರಿಂದ ಏನಾಗುತ್ತೆ ರೀ, ಆ ನೀರಿನೊಳಗೆ ಮಾಡೋದು ನೆಲದೊಳಗೆ ಮಾಡಿದ್ರೆ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋದ್ರು ಏನಾಗೋದಿಲ್ಲ, ನೀರಿನೊಳಗೆ ಮಾತ್ರ ಪೂರಾ ಕಾನ್ಸ್ಟೆಂಟ್ ಮನಸ್ಸು ಪೂರಾ ಅಲ್ಲಿದ್ದಾಗನೆ ನಾವು ಮಾಡಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ನನಗೊಂದ್ರಿ ಇದು ಮತ್ತೆ ಅದ್ರ ಉಸಿಲು ಭಾಳ ಸ್ಲೋ ಉಸಿಲು ತಗೊಳ್ಳೋದ್ರಿಂದ ಅದ್ರ ಮತ್ತೆ ಆ ಟೈಮ್ದಾಗ ನಾನು ಯೋಗ ಮಾಡೋ ಹೊತ್ತಿನಾಗ ಮೂಗಿನಿಂದ ಒಟ್ಟ ಉಸಿರಾಡೋದಿಲ್ಲ ರೀ, ಬೇಕಂದಾಗ ಬಾಯಿ ಸ್ವಲ್ಪ ತೆಗೆದು ತಗೊಳ್ಳೋದು ಇದು ಮಾಡೋದು. ಇದಕ್ಕಿಂತ ನನಗೆ ಪೂರಾ ಮನಸ್ಸಾಂತಿ ಮತ್ತು ಉಸಿರು ಲೇಟ್ ತೆಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂಥರ ಶಾಂತಿ ಇದಾಗುತ್ತೆ ಮೇಡಮ್.
0: ಸರ್, ಈ ಒಂದು ಜಲಯೋಗ ಮಾಡೋದ್ರಿಂದ ಯಾವೆಲ್ಲ ರೋಗಗಳಿಗೆ ಒಂದು ಪರಿಣಾಮ ಸಿಗುತ್ತೆ ಅಂತ?
1: ಇದಕ್ಕೆ ನನಗೆ ಜಲಯೋಗದಿಂದ ಎಲ್ಲ ರೋಗಗಳು ಕಡಿಮೆ ಆಗ್ತಾವ ಅಂತ ನನ್ನ ಅನಿಸಿಕೆ ರೀ. ಅಂದ್ರೆ ಯಾವ ಬೇಕಾದ ರೋಗನು ಅಂದ್ರೆ ನಾವು ಯೋಗದಿಂದ ಎಲ್ಲ ಆಗ್ತಾವ್ರಿ, ಅದೋ ನೀರಿನೊಳಗೆ ಮಾಡೋದ್ರಿಂದ ತೀರಾ ಮತ್ತೆ ಇದು ಕಡಿಮೆ ಆಗುತ್ತೆ.
0: ಸರ್, ಈಗ ಜಲಯೋಗ ಮಾಡಬೇಕು ಅಂದ್ರೆ ಯಾವ ರೀತಿ ಮೊದಲು ರೆಡಿ ಆಗ್ಬೇಕು ಅಂತ?
1: ರೆಡಿ ಅಂದ್ರೆ ಅದಕ್ಕೇನು ರೀ, ಮನಸ್ಸು 100% ಮನಸ್ಸು ಬೇಕು ನೋಡ್ರಿ ಮಾಡಬೇಕು. ಇವಾಗಾದ್ರೂ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಜಲಯೋಗ ಮಾಡ್ರಿ, ಕಲೀರಿ, ಕಲಿಸ್ತೇನೆ ಮಾಡ್ರಿ ಅಂತೇಳಿ. ಅದಕ್ಕೆ ಯಾರು ನನಗೆ ಇದನ್ನ ಕೊಡ್ತಾ ಇಲ್ಲ ರೀ, ಅವ್ರು ಇಷ್ಟು ಟೈಮ್ ಆಗೋದಿಲ್ಲ ರೀ ನಮಗೆ, ನಮ್ಮ ಮತ್ತೆ ನಮ್ಮ ಬೇರೆ ಕೆಲಸ ಇರ್ತಾವ್ರಿ, ಈ ತರ ಏನ್ರಿ ನಾವು ಕಲಿತಿರ್ತಾರೆ, ಅದ್ರ ಮುಂದೆ ಕಂಟಿನ್ಯೂ ಮಾಡೋದಿಲ್ಲ ರೀ. ಅದರಿಂದ ಈಗಾದ್ರೂ ನಾನು ಎಲ್ಲರಿಗೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಜಲಯೋಗ ಕಲೀರಿ, ನನ್ನ ಹಿಂದೆ ಒಬ್ಬರು ಬೇಕಂತೇಳಿ. ಆದರೆ ಇವಾಗ ಒಬ್ರು ನಮ್ಮ ಬ್ರದರ್ ಕ್ಲಾಸ್ಮೇಟ್ ಒಬ್ರು ನಿಪ್ಪನ್ ಒಳಗೆ ಇರ್ತಾರೆ, ಗಂಗಾಧರ್ ಪಾಟೀಲ್ ಅಂತೇಳಿ, ಅವ್ರು ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಅದನ್ನು. ಅವ್ರು ಮಣ್ಣು ಹೇಳಿದಾರೆ ನನಗೆ, ಸರ್ ನನಗೂ ಸ್ವಲ್ಪ ಎಲ್ಲ ನೀವು ಮಾಡೋದೆಲ್ಲ ನನಗೆ ಇದಾಗಿದೆ ರೀ, ಅದನ್ನ ನಾನು ಸ್ವಲ್ಪ ಟ್ರೈ ಮಾಡತ್ತೇನೆ, ನಾನು ಸಕ್ಸಸ್ ಆಗಾಕತ್ತೇನ್ರಿ ಅದ್ರೊಳಗ ಅಂತ ಹೇಳಿದಾರೆ. ಅವರಿಂದ ಅವರೊಬ್ರು ತಯಾರಾಗ್ತಾರೆ ನೋಡ್ರಿ ಇವಾಗೆಲ್ಲ.
0: ಅಂದ್ರೆ ಈಗ ಜಲಯೋಗ ಮಾಡಬೇಕು ಅಂದ್ರೆ ಮೊದಲಿಗೆ ಈಜು ಅನ್ನುವುದು
1: ಈಜು ಬರಬೇಕು ಅಂದ್ರೆ ಈಜು ಅಂದ್ರೆ ಅದು ಮೇಡಮ್ ಏನಾದ್ರೆ ಇಲ್ಲ, ಈಗ ಒಂದು 5-10 ನಿಮಿಷ ಈಜು ಅಂದ್ರೆ ಅದಾಗೋದಿಲ್ಲ. ಹಿಂಗೆ ನಾವು ಒಂದು 1 ತಾಸು ನಾನು ಹೇಳಿದಲ್ರಿ, 3-3 ತಾಸು ಅಂತ ಆ ತರ ಮಾಡಿದ್ರೆ ನಮಗೆ ಇದಾಗುತ್ತೆ ಅದು.
0: ಸರ್, ಈಗ ಜಲಯೋಗ ಮಾಡಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಮೂಲ ಮಂತ್ರ ಅಂತ ಏನಾದ್ರೂ ಇದೆಯಾ?
1: ಏನು ಮನಸ್ಸು ಒಂದೇ ನೋಡ್ರಿ, ಅದಕ್ಕೆ ಮಂತ್ರ ಪದ ಏನಿಲ್ಲ, ಮನಸ್ಸು ಒಂದೇ ದೊಡ್ಡದು, ಮನಸ್ಸು ಮಾತ್ರ ಬಹಳ ಬೇಕಿರೋದು.
0: ಸರ್, ತಾವು ಈ ಒಂದು ಜಲಯೋಗವನ್ನ ಕಳೆದ 38 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀರಾ, ಹಾಗೇನೆ ಈಗ 10 ಹಲವಾರು ದಾಖಲೆಗಳನ್ನ ಕೂಡ ಮಾಡಿದ್ದೀರಾ, ಆ ದಾಖಲೆಗಳ ಬಗ್ಗೆ ಮಾತಾಡೋದಾದ್ರೆ?
1: ಅದೇ ಯೋಗ, ನಾನು ಸ್ವಿಮ್ಮಿಂಗ್ ಅದ್ರೊಳಗೆ ಜಲಯೋಗ ಮಾಡ್ತಾ ಇದ್ದೆ ರೀ, ನಾನು ಯಾರಿಗೂ ಹೇಳಿದ್ದಿಲ್ಲ ನಾನು ಮಾಡ್ತೀನಿ, ಪ್ರಚಾರ ಅಂತ ಏನೂ ಇದ್ದಿದ್ದಿಲ್ಲ. ಬಟ್ ನಮ್ಮದೇ ಆದ್ರೆ ಒಂದು ಸ್ಕೂಲ್, ಓಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂತ ನಮ್ದು ಒಂದು ಸ್ಕೂಲ್ ಅದ ಇರೋದು. ಅದಕ್ಕೆ ಸ್ಟಾರ್ಟಿಂಗ್ ಅದಕ್ಕೆ ಬೆಂಗಳೂರಿಂದ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿ ಮೈದರ್ ಅಂತಾನು ಒಬ್ಬರು ಬಂದ್ರು. ಅವ್ರು ಏನ್ ಮಾಡ್ತಿದ್ರಿ, ಮಂತ್ಲಿ ಒಂದು 4 ದಿವಸ ಇಲ್ಲಿ ಬಂದು ಟೀಚರ್ಗೆಲ್ಲ ಟ್ರೈನಿಂಗ್ ಕೊಡೋದು, ಮಕ್ಕಳಿಗೆ ಯಾವ ಥರ ಇರಬೇಕು ಅನ್ನೋ ಗೈಡೆನ್ಸ್ ಕೊಡೋದು ಮಾಡ್ತಿದ್ರಿ. ಅವ್ರು ಬಂದೊಳಗೆ ನಮ್ಮನ್ನೊಳಗೆ ಇರ್ತಿದ್ರು, ಅವರು ನಮ್ಮನ್ನೊಳಗೆ ಇದ್ದೊಳಗ್ರೆ ಅವ್ರಿಗೆ ಸ್ವಲ್ಪ ನನಗೆ ಅವ್ರೇನಂದ್ರಿ, ನಮಗೂ ಸ್ವಲ್ಪ ಯೋಗ ಹೇಳ್ಕೊಡ್ರಿ ಅಂತಂದ್ರೆ ಅವ್ರಿಗೆ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಅದೇ ಟೈಮ್ದಾಗ ನಮ್ಮ ಬ್ರದರ್ ಮಹೇಶ್ ಬೆಲ್ಲದ ಅಂತ ನಮ್ಮ ಬ್ರದರ್ ಲಾಸ್ಟ್ ಬ್ರದರ್, ಅವ್ರ ಮಗ ಓಮ್ ಅನ್ನೋರು ಅಲ್ಲಿ ನಮ್ಮನ್ನೊಳಗೆ ಇದ್ದು ಸುಟಿ ಇತ್ತು ಅಂದ್ಕೊಳ್ಳಿ ನಮ್ಮಲ್ಲಿ ಬಂದಿದ್ರೆ ಅವ ಏನಂದ್ರೆ ಅವ್ರಿಗೆ ಎಕ್ದಮ್ಮನ ಮೈದರ್ಗೆ, ಇಲ್ರಿ ನಮ್ಮ ದೊಡ್ಡಪ್ಪರವನ್ನೆಲ್ಲ ಬಾವಿ ಒಳಗೆ ಮಾಡ್ತಾರ್ರಿ ಅಂತ ಅಂದ್ರು. ಹೌದ್ರಿ ಅಂತಂದ್ರು, ಹೌದ್ರಿ ಅಂತ ಅಂದ್ಕೊಳ್ಳಿ. ಅವ್ರು ಏನು ಮಾಡಿದ್ರಿ, ಬಂದು ನೆಕ್ಸ್ಟ್ ಡೇನೆ ಬಂದು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ರು. ಅದನ್ನು ವಿಡಿಯೋ ಮಾಡಿಕೊಂಡು ಅವ್ರ ಅಸಿಸ್ಟೆಂಟ್ ಶ್ವೇತಾ ಅಂತ ಒಬ್ರು ಇದ್ದರು, ಅವ್ರಿಗೇನು ಹೇಳಿದ್ರು, ಶ್ವೇತಾ ನೋಡು ಸರ್ ಇಷ್ಟೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಪಬ್ಲಿಕ್ನ ಮಾಡಿಲ್ಲ, ಇದೊಂದು ದೊಡ್ಡ ವಿದ್ಯೆನ ಇದು, ಅದಕ್ಕೆ ಇದನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಾಗ ಮಾಡೋಣ, ಸ್ವಲ್ಪ ಎಲ್ಲ ಕರೆಕ್ಟ್ ಅದಕ್ಕೆ ರೆಕಾರ್ಡಿಂಗ್ ಅದು ಹಾಕಿ ಇದನ್ನು ರೆಡಿ ಮಾಡು, ಇವತ್ತೇ ಮಾಡಿಬಿಡೋಣ ಅಂತ. ಅದಕ್ಕೆ ಅವಳೆಲ್ಲ ರೆಕಾರ್ಡಿಂಗ್ ಅದು ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕಿದ್ದಳ್ರಿ. ಯೂಟ್ಯೂಬ್ಗೆ ಹಾಕಿದ್ರೊಳಗೆ ಅದು ಯೂಟ್ಯೂಬ್ದಾಗ ಎಲ್ಲರೂ ನೋಡಿಕೊಂಡು ನಮ್ಮ ತಂಗಿ ಗಡಿಂಗ್ಲಜಕ್ಕೆ ನಮ್ಮ ಸಿಸ್ಟರ್ ಇರ್ತಾರೆ, ಅವ್ರು ಹಳೆ ಇದ್ದವ್ರು ಅದನ್ನು ನೋಡಿ ಅವ್ರಿಗೂ ಖುಷಿ ಆಗ್ತಾರೆ. ಅದು ಅವರು ಬಾಂಬೆಗೆ ABP ಮಾಜಾ ಅಂತೇಳಿ ಒಂದು TV ಬರುತ್ತೆ ರೀ, ಅವರಿಗೆ ಅದನ್ನು ಕಳಿಸಿದ್ರು. ಅವ್ರೇನು ಹೇಳಿದ್ರಿ, ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡಿನೋ, ಸ್ವಲ್ಪ ಡಿಟೇಲ್ ನನಗೆ ಕಳಿಸ್ರಿ, ಯೋಗಾ ಡೇನೂ ಬಂದಿದೆ June 21st ಅದನ್ನು ನಾನು ನಮ್ಮ ABP ಮಾಜಾದೊಳಗೆ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತೇನೆ ಅಂಥೇಳಿ ಇದನ್ನು ಮಾಡಿದೆ. ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ರು ಅವರು, ಬ್ರಾಡ್ಕಾಸ್ಟ್ ಮಾಡಿದ್ದು ಅದು ಅವರೇ ಒಂದೇ ಸಲ ಮಾಡಲಿಲ್ಲ ರೀ ಅವತ್ತು. ನಮ್ಮ ಏನು ನಮ್ಮ ಸಂಬಂಧ ಗೊತ್ತಿದ್ದವ್ರದ್ದೈತೆ ಅಂತೇಳಿನೂ ಅದು ಇಡೀ ದಿವಸ ಎಲ್ಲ ಒಂದು 7-8 ಸಲ ಮಾಡಿದ್ದಾರೆ ಅದನ್ನು. ಅದನ್ನು ಹಿಂಗಾಗಿ ಭಾಳ ಜನ ನೋಡಿದರು. ಅದನ್ನು ನಮ್ಮ ಮರಾಠಿ ಪುಡಾರಿ ಪೇಪರ್ ಅವ್ರು ಅದನ್ನು ನೋಡ್ಕೊಂಡು ನನಗೆ 21st ಸಾಯಂಕಾಲ ನನಗೆ ಫೋನ್ ಬಂತಿರಿ ಅವ್ರದ್ದು, ಸರ್ ಹಿಂಗೆ ನಮ್ಗೆ ಇದ್ದ ಬೆಳಗಾವಿಯಿಂದನೂ ಬಂತಿರೋದು, ಅವ್ರು ನನಗೆ ಹಿಂಗೆ ಇಲ್ಲರಿ ನಾಳೆ ನಿಮ್ಮ ಪೇಪರ್ ನಮ್ಮ ಪುಡಾರಿ ಪೇಪರ್ನ ಫ್ರಂಟ್ ಪೇಜ್ನಾಗ ನಿಮ್ಗೆ ಹಾಕೋದು ಮಾಡ, ನಮ್ಮ ಸರ್ ಹೇಳ ಬಾಂಬೆಯಿಂದ ಫೋನ್ ಮಾಡಿ ಹೇಳ್ಯಾರ ರೀ. ಅದಕ್ಕೆ ಸ್ವಲ್ಪ ಎಲ್ಲ ಡಿಟೇಲ್ ಕೇಳ್ತೇನೆ ಅಂತ ಬರೀ ಫೋನ್ನಾಗೇನೆ ಒಂದು 1/2 ತಾಸು ಎಲ್ಲ ನಾನು ಇಂಟರ್ವ್ಯೂ ತೊಗೊಂಡ್ರು. ಇಂಟರ್ವ್ಯೂ ತೊಗೊಂಡು ಆಮೇಲೆ ಅವ್ರ ನೆಕ್ಸ್ಟ್ ಡೇನೇ ಅದು ಏನಾಯ್ತು ರೀ, ಆ ಪುಡಾರಿ ಪೇಪರ್ನ ಫ್ರಂಟ್ ಪೇಜ್ನಾಗ ನಂದು ಬಂತು. ಅದು ನಾನು ಬಂತು ಕೊಡಲಿ ಅದನ್ನೇನು ಅದೇ ಅದು ಎಲ್ಲರಿಗೂ ಭಾಳ ಇದಾಗಿತ್ತು ಅದು. ಆಮೇಲೆ ಅದನ್ನು ನನಗೆ ಏನೂ ಗೊತ್ತಿಲ್ಲ, ಅವರು ಜಯಸಿಂಗ್ಪುರದಾಗ ಸುನೀಲ್ ದಾದಾ ಪಾಟೀಲ್ ಅಂತೇಳಿ ಅವಾರ್ಡ್ ಕೊಡ್ತಾರದವರು, ಅವ್ರು ಅದನ್ನು ನೋಡಿ ನಾನು ಪರಿಚಯ ಇಲ್ಲ ಏನೂ ಇಲ್ಲ, ನನ್ನ ಅಡ್ರೆಸ್ ಅಡ್ರೆಸ್ ಇತ್ತಲ್ರಿ, ಅದ್ರೊಳಗೆ ಎ ಬಿ ಪಿ ಮಾಜಾದವ್ರ ಅಡ್ರೆಸ್ ಇತ್ತು. ನನ್ನ ಅಡ್ರೆಸ್ಗೆ ಒಂದು ರಿಜಿಸ್ಟರ್ ಪೋಸ್ಟ್ ಬಂತು ಒಂದು 4-5 ದಿವಸ ಬಿಟ್ಟು. ಅದ್ರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಕಳಿಸಿದ್ರು ಅವರು. ಅದನ್ನು ಮತ್ತೆ ನಮ್ಮಲ್ಲಿ ವೈಸ್ ಪ್ರಿನ್ಸಿಪಾಲ್ ರಾಜು ಮಹಿಪತ್ ಅಂತ ಅದಾರ್ರಿ, ಅವ್ರು ಏನು ಮಾಡಿದ್ರು, ಅವ್ರು ಕರ್ಕೊಂಡು ಅದನ್ನು ಅವ್ರು ಏನು ಬೇಕೆಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಅದು ಮುಂದೆ ಒಂದು ಒಂದು ತಿಂಗಳು ಬಿಟ್ಟು ಅವರಿಂದ ಒಂದು ನನಗೆ ಮತ್ತೆ ಫೋನ್ ಬಂತಾರೆ, ಸರ್ ನಿಮ್ಮದು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ನಾಗ ಸಿಲೆಕ್ಟ್ ಆಗಿದ್ದಾರೆ, ಮತ್ತು ಇದ್ರದ್ದೆಲ್ಲ ಅವಾರ್ಡ್ಸ್ ಎಲ್ಲ ಇಲ್ಲಿ ಬಂದರೆ ಚಲೋ ಆಕೈತಿ, ಇಲ್ಲಾದ್ರೆ ನಾ ಪೋಸ್ಟ್ ಮಾಡೋದು ಪೋಸ್ಟ್ ಮಾಡ್ತೇನೆ ಅಂತಂದು. ನನಗೂ ಅಷ್ಟು ಇದ್ದಿದ್ದಿಲ್ಲರಿ, ನೀವು ಪೋಸ್ಟ್ ಕಳಿಸಿ ಸರ್ ಅಂತಂದೆ. ಅವ್ರು ನಾನು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ರೆಕಾರ್ಡ್ ಎಲ್ಲ ಪೇಪರ್ಸ್ ಎಲ್ಲ ಅವ್ರು ಕಳಿಸಿದ್ರಿ. ಕಳಿಸಿದ್ರು ಅವ್ರ ಮತ್ತೊಂದು ಫೋನ್ ಮಾಡಿ ಏನಂದ್ರೆ, ಸರ್ ಇನ್ನು ಅವಾರ್ಡ್ಗಳು ಭಾಳ ಅದಾವ ರೀ, ಮತ್ತೆ ಈ ಥರ ಯಾರಿಲ್ಲ ನಿಮಗೆ ಇದಾಗ್ತಾವೆ, ಮತ್ತೆ ಒಂದು 3 ತಿಂಗಳು ಬಿಟ್ಟು ಒಂದೊಂದು ಅವಾರ್ಡ್ ಮಾಡ್ತಾನೆ, ನಿಮ್ದು ಓಕೆ ಐತೇನ್ರಿ ಅಂತ ಹೇಳಿ ಆಯ್ತು ರೀ ಅಂತ ಹೇಳಿದೆ. ಆಮೇಲೆ 3 ತಿಂಗಳು ಬಿಟ್ಟು ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ದಾಗ ಆಯ್ತು ರೀ, ಆಮೇಲೆ ನೆಕ್ಸ್ಟ್ ಏಷ್ಯನ್ ಬುಕ್ ಆಫ್ ರೆಕಾರ್ಡು, ಆಮೇಲೆ ವರ್ಲ್ಡ್ ರೆಕಾರ್ಡು, ಆಮೇಲೆ ಅದು ಈ ಥರ ನಮ್ಮ ಕರ್ನಾಟಕದ ಗೊತ್ತಾಯ್ತು, ಕರ್ನಾಟಕದ ಅವ್ರಿಗೂ ಗೊತ್ತಾಗಿ ಅವರು ಕರ್ನಾಟಕ ಅಚಿವರ್ಸ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿದ್ರು ರೀ. ಅಂದರೆ ನನಗೂ ನಾನು ಏನದು ನಾನು ಏನು ಮಾಡೋಕೆ ಹೋಗಿ ಏನಾಗೈತೆ, ನನಗೆ ಇಷ್ಟು ಖುಷಿ ಆಯ್ತಲ್ರಿ. ಆಮೇಲೆ ಇದು ಬಾಂಬೆಕ್ಕೊಂದು ಇದ್ದಿದೆ ರೀ, ನಮ್ಮ ಅವ್ರಿಗೆ ಗೊತ್ತಾಗಿ ಅವರು ಅಮೇರಿಕಾದ ಸೆಂಟ್ರಲ್ ಅಮೇರಿಕಾದಿಂದ ಒಂದು ಇದು ಡಾಕ್ಟರೇಟ್ ಪ್ರೊಸೆಸ್ ಐತ್ರಿ, ನಿಮಗೆ ಕಳಿಸು ವ್ಯವಸ್ಥೆ ಮಾಡ್ತವ್ರಿ ಅಂತೇಳಿ ಅವರೆಲ್ಲ ನನ್ನ ಪೇಪರ್ಸ್ ಏನೇನು ಬೇಕೆಲ್ಲ ತೊಗೊಂಡು ಅದು ಡಾಕ್ಟರೇಟು ಗೌರವ ಡಾಕ್ಟರೇಟು ಬಂತು ನನಗೆ ಅದು ಸೆಂಟ್ರಲ್ ಅಮೇರಿಕಾದಿಂದ, ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಅಮೇರಿಕಾದಿಂದ. ಈ ಥರ ಒಂದು 7-8 ರೆಕಾರ್ಡ್ ಆಗಿದವ್ರು ಎಲ್ಲರೂ. ಇವಾಗಾದ್ರೂ ನನ್ನ ಇವಾಗ ಏನಿದೆ ರೀ, ನೆಕ್ಸ್ಟ್ ಮಹೇಶ್ ಗೊಜಗೋಜಿ ಮತ್ತು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ ಈಗ ನಮಗೆ ಸಪೋರ್ಟ್ ಕೊಟ್ಟು ಆ ಧರ್ಮಸ್ಥಳದ ಅವ್ರು ನಿರಂತರ ಒಂದು ಪತ್ರಿಕೆ ಬರ್ತಿದ್ರೆ, ಅವ್ರಿಗೆಲ್ಲ ಇವರು ಒಂದು ಲೇಖನ್ ಬಳಿದು ಕಳಿಸಿದ್ರಿ, ಅದಕ್ಕೇನು ಬೇಕು ಅದನ್ನೆಲ್ಲ ಫೋಟೋ ಅದನ್ನೆಲ್ಲ ಮಲ್ಲಿಕಾರ್ಜುನ್ ಪಾಟೀಲ್ ರೆಡಿ ಮಾಡಿಕೊಟ್ಟರಿ, ಅದು ನಿರಂತರ ಬುಕ್ನಾಗ ಬಂತ್ರಿ. ಅದು ಅವ್ರಿಗೆ ಗೊತ್ತಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಅವ್ರಿಗೆ ಗೊತ್ತಾಗಿ ಅವರು ನಮ್ಮನ್ನು ಖುದ್ದು ಎಲ್ಲರನ್ನೂ ಕರೆಸಿ ಅವರು ಫ್ರೀ ಇರಕ್ಕೆ ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಒಂದು ಸಂದರ್ಶನ ಕೊಟ್ಟು ನನಗೊಂದು ಗಿಫ್ಟ್ ಕೊಟ್ಟು ಕಳಿಸಿದ್ರು. ಅದು ವರ್ಷಕ್ಕೊಬ್ಬರಿಗೆ ಗಿಫ್ಟ್ ಕೊಡ್ತಾರೆ, ಒಂದು ಶಾಲು ಒಂದು ಕಾಯಿನ್ ಕೊಟ್ಟು ಕಳಿಸಿದೆ.
0: ಸರ್, ತಾವು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿ ಈಜನ್ನ ಕಲಿತ್ರಿ, ಈಜಿನ ಜೊತೆ ಜೊತೆಗೆ ಯೋಗವನ್ನ ಮಾಡ್ತಾ ಇಂದು ಈ ಮಟ್ಟದಲ್ಲಿ ಬೆಳೆದು ನಿಂತಿದ್ದೀರಾ. ಸರ್, ತಮ್ಮ ಮುಂದಿನ ಯೋಜನೆಗಳೇನು ಅಂತ?
1: ನಾನು ಕೊನೆ ಉಸಿರು ಮಟ್ಟ ಯೋಗ ಮಾಡ್ಕೊಂತಿರ್ತೇನೆ, ಮತ್ತೆ ನನಗೆ ಎಷ್ಟು ಸಾಧ್ಯತೆ ಇಲ್ಲ ಅಷ್ಟು ಜಲಯೋಗನೂ ನಾನು ಕಂಟಿನ್ಯೂ. ಈ ವಯಸ್ಸಾಗಿದ್ದು ಬಿಡಂತ ಒಬ್ಬೊಬ್ರು ಅಂತಾರೆ, ಇಷ್ಟು ಈ ವಯಸ್ಸಿನಾಗ ಎದಕ್ರಿ ಆರಾಮ್ ಮನೆಯಾಗಿರ್ರಿ, ಆದ್ರೂ ನಾನು ಜಲಯೋಗ ಮಾಡ್ಕೊಂತಿರ್ತೇನೆ ರೀ. ನಂದು ಒಂದು ಏನು ದೊಡ್ಡ ಆಸೆ ಅಂದರೆ ಇದನ್ನು ಕಲಿಸ್ಬೇಕು ಅನ್ನೋದು ಐತ್ರಿ ನನಗೆ. ಸ್ವಿಮ್ಮಿಂಗ್ ಅಂತ ಇವಾಗ ಹುಡುಗರು ಮಕ್ಕಳು ಕಲಿಯಕ್ಕೆ ಬರ್ತಾರೆ, ಯೋಗ ಜಲಯೋಗ ಅಂತ ಕಲಿಸ್ಬೇಕು ಅನ್ನೋದು ಭಾಳ ಉದ್ದೇಶ ಇದೆ ರೀ. ಅದು ಯಾರು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಇನ್ನು ಗೊಜಗೊಜ ಸರ ಏನು ಮನಸ್ಸು ಮಾಡ್ರೆ ಅವರಿಗೆ ಕಲಿಸ್ಬೇಕು ನೋಡ್ರಿ.
0: ಸರ್, ಜಲಯೋಗದ ಜೊತೆ ಜೊತೆಗೆ ದೇಹ ದಾನವನ್ನು ಕೂಡ ಮಾಡ್ತೀರಾ, ತಾವು ದಂಪತಿಗಳಿಬ್ರು, ಅದ್ರ ಬಗ್ಗೆ ಹೇಳಿ ಸರ್.
1: ನಾನು ಸಂಕೇಶ್ವರ್ ಬ್ರಾಂಚ್ ಬೆಲ್ಲದಗಡಿ ಕೋಆಪರೇಟಿವ್ ಸಂಕೇಶ್ವರ್ ಬ್ರಾಂಚ್ನಾಗ ಕೆಲಸ ಮಾಡ್ತಿದ್ದೊಳಗೆ ಮಾಲಿಂಪುರದೊಳಗೆ ನಮ್ಮ ರಿಲೇಷನ್ ರೀ ಪಶ್ಚಾಪುರ್ ಅಂತೇಳಿ, ಅವರೊಬ್ರು ಡಾಕ್ಟರ್ ಪಶ್ಚಾಪುರ್ ಅಂತ ಹೇಳ್ರಿ, ಅವರು ದೇಹದಾನ ಮಾಡಿದ್ರಿ, ಇಲ್ಲೇ ಕೇಳಿಗೆ ಕೊಟ್ಟಿದ್ರು ಅವರು. ಅದು ಏನ್ರಿ ಒಂದು 20 ವರ್ಷ ಹಿಂದೆ, ಅವಾಗ ನನ್ನ ಮನಸ್ಸಿಗೆ ಬಂತಿರ ಅದು, ನಾನು ದೇಹದಾನ ಮಾಡಬೇಕು ಕೇಳಿಗೆ, ನಮ್ಮ ಇದ್ರೊಳಗೆ ಕೇಳಿನ ದಾನ ಮಾಡಬೇಕು ಅನ್ನೋದು ವಿಚಾರ ಇತ್ತರಿ. ಆಮೇಲೆ ಈಗ ಒಂದು 5-6 ವರ್ಷ ಹಿಂದೆ ಕೇಳಿಗೆ ಇಲ್ಲೇ ಬಂದು ಜೆ ಎನ್ ಎಂ ಸಿ ಒಳಗನೆ ಅದ್ರ ಇದನ್ನ ಮಾಡ್ಕೊಂಡು ರಿಜಿಸ್ಟರ್ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟು ಹೋದರೆ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಒಂದು ಎಕ್ಸ್ಟ್ರಾ ಫಾರ್ಮ್ ಕೊಡ್ರಿ, ನಮ್ಮ ಮಿಸ್ಸೆಸ್ ಹೂ ಅಂದರೆ ಅವ್ರದ್ದು ಸೈ ಮಾಡಿ ನಾವು ಫಿಲ್ಅಪ್ ಮಾಡಿ ಕಳಿಸ್ತೀನಿ ರೀ. ಆಯ್ತು ಸರ್, ವೈರಿ ಅಂತ ಹೇಳಿದರು. ಆಮೇಲೆ ಇಲ್ಲಿ ನಾನೆಲ್ಲ ಕೊಟ್ಟೆ ರೀ, ಆಮೇಲೆ ಐ ಡೊನೇಟೂ ಮಾಡಿದೆ ರೀ. ಆಮೇಲೆ ಒಂದು ಫಾರ್ಮ್ ಓದಿ ನಮ್ಮ ಮಿಸ್ಸೆಸ್ ನಾನು ಕೇಳಿದೆ, ನಾನು ಬಾಡಿ ಡೊನೇಟ್ ಮಾಡಿ ಬಂದೇನು, ನೀವು ಮಾಡ್ತೀನಿ ಅದು ಸೈ ಎಲ್ಲಿ ಮಾಡ್ಬೇಕು ಹೇಳ್ರಿ, ಅಷ್ಟೇ ನನಗೆ ಉಳಿಕಿದ್ದೇನು ಹೇಳ್ಬೇಡ್ರಿ ಅಂತಂದ್ರು. ಅವಳು ಸೈ ಮಾಡಿದಳು. ಹಿಂಗಾಗಿ ಇಬ್ಬರು ದಾನ ಮಾಡಿದ್ದಕ್ಕೆ ಅದು ಸುನಿಲ್ ದಾದಾ ಪಾಟೀಲ್ ಅವ್ರಿಗೆ ಗೊತ್ತಾಗಿ ನೆಕ್ಸ್ಟ್ ತಮ್ಮ ಅಡಿಷನ್ ಬುಕ್ನಾಗ ನಮ್ಮ ಇಬ್ಬರು ಗಂಡ ಅಂತ ಫೋಟೋ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ.

0: ಸಂಸ್ಕೃತಿ ಪುಸ್ತಕಗಳನ್ನ, ಹಾಗೇನೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳನ್ನ ಓದ್ತೀರಾ, ಅದ್ರ ಬಗ್ಗೆ ಮಾತಾಡೋದಾದ್ರೆ.
1: ನಾನು ಈಗ ರಿಟೈರ್ಡ್ ಆಗಿ 14 ವರ್ಷ ಆಯ್ತು ಇವಾಗ. ರಿಟೈರ್ಡ್ ಆಯ್ದ ದಿವಸದಿಂದ ನಾನು ಇನ್ನೊಂದು ಹೇಳ್ತೀನಿ ಮೇಡಮ್, ನಾನು ಓಂ ನಮ ಶಿವಾಯ ತಾರೀಕು ಹಾಕೋದು 108 ಸಲ ದಿವಸ ಡೈಲಿ 100 ಓಂ ನಮ ಶಿವ ಬರ್ಕೊಂತ ಬಂದಿರ್ ನಾನು. ಬರ್ಕೊಂತ ಅಂದ್ರೆ ಅದ್ರೊಳಗೆ ಇಷ್ಟು ಶಕ್ತಿ ಅದೇ ಇರಲಿಲ್ಲ ಓಂ ನಮ ಶಿವಾಯದೊಳಗೆ. ನನಗೆ ಮೊದಲು ಸ್ವಲ್ಪ ನನ್ನ ಸಿಟ್ಟಿನ ಸ್ವಭಾವ ಇದ್ದೆ ರೀ, ಈಗೆಲ್ಲ ನಂಗೆ ಸಿಟ್ಟು ಹೋಗಿದೆ ರೀ, ಎಲ್ಲ ಇದು ಹೋಗಿದೆ, ಭಾಳ ಶಾಂತ ಇರ್ತೇನೆ ನಾನು. ಅದರಿಂದ ಅದನ್ನು ನೋಡಿ ನನ್ನ ಮಿಸ್ಸಸ್ಸು ನಾನು ಬರ್ತೇನೆ ಅಂತಂದಳು ರೀ. ಆಮೇಲೆ ನಮ್ಮ ಈಗೇನು ನಮ್ಮ ಬ್ರದರ್ ಬುಕ್ ಬರ್ದಾರ್ರಿ ಮಹೇಶ್ ಗೋಜಿಯವ್ರು, ನಾನು ಬರ್ತೇನಂತ ಈಗ ಒಂದು ವರ್ಷ ಆತ ಅವರು ಬರ್ತಾ ಇದ್ದಾರೆ ರೀ ಡೈಲಿ ತಾರೀಕು ಹಾಕಿ. ಅದಲ್ಲದೆ ಮೊನ್ನೆ ನಮ್ಮ ಶಿವರಾತ್ರಿದೊಳಗೆ ನಮ್ಮ ಊರೊಳಗೆ ಕಲ್ಮೇಶ್ವರ ಜಾತ್ರೆ ಇರ್ತದೆ ರೀ, ಆ ಟೈಮ್ದಾಗ ಸರು ನಾವು ಮಾಡ್ಕೊಂಡು ಅದನ್ನೆಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿ ಕೊಟ್ಟು ಬರೀ ಎಲ್ಲ ಬಂದವ್ರಿಗೆಲ್ಲ ಓಂ ನಮ ಶಿವ ಬರೆಯಕ್ಕೆ ಕೊಟ್ಟು ರೀ. ಅದೇನ್ರಿ ಅವತ್ತು ಒಂದು 800 ಜನ ಓಂ ನಮ ಶಿವ ಬರೆದು ಕೊಟ್ಟರು ರೀ. ಅದ್ರಾಗ ಅವ್ರ ಮಗಳು 108 ಬೆಟರ್ ನಾ 1008 ಬರಿತಾನೆ ಅಂತ ಒಂದು 3 ಜನ ಹುಡುಗಿಯರು ಬರೆದು ಕೊಟ್ಟರು ಅದನ್ನು. ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸು ಚೇಂಜ್ ಆಗಿದೆ ಆಗಿದ್ದು. ಮತ್ತು ನಾನು ಇವಾಗಾದ್ರೂ ಡೈಲಿ 2-3 ಟೈಮ್ಸ್ ಮೆಡಿಟೇಷನ್ ಮಾಡ್ತೇನೆ ರೀ, ಬೆಳಿಗ್ಗೆ 15, ಆಮೇಲೆ ಮಧ್ಯಾಹ್ನದಾಗ 15 ರೀ, ಆಮೇಲೆ ರಾತ್ರಿ 15 ನಿಮಿಷ, ಮತ್ತು ಸಾಯಂಕಾಲ ವಾಕಿಂಗ್ ತಪ್ಪಲ್ದ ವಾಕಿಂಗ್ ರೀ ಮಾಡ್ಕೊತಿದ್ದೇನೆ ರೀ. ಹಿಂಗಾಗಿ ನನಗೆ ಓದೋದು ನಾನು ಸ್ವಲ್ಪ ಓದೋದನ್ನು ಹುಚ್ಚಿದೆ ರೀ, ಓದ್ಕೊಂತಾನೆ ಇರ್ತೀನಿ ಬುಕ್ ಓದೋದು ಇದನ್ನು ಮಾಡೋದು.
0: ಸರ್, ಇನ್ನೊಂದು ವಿಚಾರ ಅಂದರೆ ತಾವು ಮಧ್ಯವರ್ಜನ ಶಿಬಿರದಲ್ಲೂ ಕೂಡ ಭಾಗವಹಿಸ್ತೀರಾ, ಅದರ ಒಂದು ಅನುಭವವನ್ನು ಹಂಚಿಕೊಳ್ಳೋದಾದ್ರೆ.
1: ನನಗೆ ಅದು ಮಧ್ಯವರ್ಜನ ಗುರು ನನಗೆ ಬಂದು ಕೇಳ್ಕೊಂಡ್ರೆ ಅವರು ನಮ್ಮ ಇದ್ರೊಳಗೆ ಒಂದು ಡೈಲಿ 1 ತಾಸು ಯೋಗ ಹೇಳ್ಕೊಡ್ತಿರೇನು ರೀ ಅಂತ ಕೇಳ್ಕೊಂಡು ಭಾಳ ಖುಷಿಲೇ ಒಪ್ಕೊಂಡಿನಿ ನಾನು. ಅದು ಕಬ್ಬೂರೊಳಗೆ ನಮ್ಮಂದು ಇದೆ ಧರ್ಮಸ್ಥಳದಿದೆ ರೀ, ಅದು ಕಬ್ಬೂರೊಳಗೆ ನಮ್ಮದೇ ಒಂದು ಅನುಭವ ಮಂಟಪ ಇದೆ ರೀ, ಬಸಲಿಂಗಪ್ಪ ಗುರಪ್ಪ ಬೆಲ್ಲದ ಅಂತೇಳಿ ಅನುಭವ ಮಂಟಪ ಒಂದು ಬೆಲ್ಲ ಅನುಭವ. ಆ ಅನುಭವ ಮಂಟಪದಾಗ ಅದು ಇಟ್ಕೊಂಡಿದ್ದಿರಿ ರೀ. ಆವಾಗ ಅವರು ನೀವು ನಮ್ಮಲ್ಲಿ ಸ್ವಲ್ಪ ಯೋಗ ಹೇಳ್ಕೊಟ್ರೆ ಅಂದ್ಕೊಳ್ಳಿ ಖುಷಿ ಖುಷಿ ಒಪ್ಕೊಂಡ್ರಿ. ನಾನು ಅವ್ರಿಗೆ 8 ದಿವಸ ಏನು ಯೋಗ ಹೇಳ್ಕೊಟ್ಟಿರಲ್ಲ, ನನಗೆ ಇಷ್ಟು ಖುಷಿ ಆತಲ್ಲ ರೀ, ಆ ಕುಡುಕರನ್ನ ಇಷ್ಟು ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ, ನಮ್ಮ ಜನಕ್ಕೆ ಏನಾಗಿದೆ ಅಂತೇಳಿ ನನಗೆ ಭಾಳ ಫೀಲ್ ಆಯ್ತು ಅಂತಾರೆ ಇವ್ರು. ನಾನು ನಮ್ಮ ಮನೆ ನಮ್ಮ ಊರಾಗಾದರೂ ಎಲ್ಲರಿಗೂ ಹೇಳ್ತೀನಿ ನಾನು, ಸ್ವಲ್ಪ ಬರ್ರಿ ಯೋಗ ಮಾಡಿರಿ ಇದನ್ನು ಮಾಡಿರಿ, ಕಡೆ ಲಕ್ಷ ಕೊಡ್ರಿ ಅಂತಂದ್ರೆ ಯಾರು ಇದನ್ನು ಮಾಡ್ತಾರೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಮೇಡಮ್. ಅದಕ್ಕೆ
0: ಸರ್ ಈ ಯೋಗದ ಬಗ್ಗೆ ಇಷ್ಟೆಲ್ಲ ಒಂದು ಕಾಳಜಿಯನ್ನು ಹೊಂದಿದ್ದೀರಾ, ಅದರಲ್ಲಿ ಜಲಯೋಗವನ್ನು ಕೂಡ ಮಾಡ್ತಾ ಇದ್ದೀರಾ, ನಮ್ಮ ಹಿರಿಯರಿಗೆ ಹಿರಿಯ ನಾಗರಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್, ಈ ಒಂದು ವಯಸ್ಸಿನಲ್ಲೂ ಕೂಡ ತಾವು ಇಷ್ಟು ಒಂದು ಉತ್ಸಾಹದಿಂದ ಇದ್ದೀರಲ್ವಾ?
1: ಮೇಡಮ್, ನಮ್ಮ ವಯಸ್ಸಿನವ್ರಿಗೆ ನಾನು ಹೇಳೋದು ಇಷ್ಟೇನಲ್ಲ ರೀ, ರಿಟೈರ್ಡ್ ಆದ ಕೂಡಲೇ ಅವ್ರು ಏನಂತಾರೆ, ನಂದು ಕೆಲಸ ಮುಗೀತು, ನಂದು 10 ಕೆಲ 5 ಆಯ್ತು, ನಾನೇನು ಖಾಲಿನೇನ, ನನಗೆ ಟೈಮ್ ಪಾಸ್ ಆಗೋದಿಲ್ಲ, ಈ ಥರ ವಿಚಾರ ಮಾಡ್ತಾರಲ್ಲ, ಆ ಥರ ವಿಚಾರ ಮಾಡಬಾರ್ದು. ಪೂರಾ 1 ನಿಮಿಷ ಖಾಲಿ ಇಲ್ಲದೆ ಅವ್ರು ಸರ್ ಒಮ್ಮೆ ನನಗೆ ಕೇಳಿದ್ರು ನೀವು ರಿಟೈರ್ಡ್ ಟೈಮ್ ಹೆಂಗೆ ಟೈಮ್ ವೇಸ್ಟ್ ಹೆಂಗೆ ಇದನ್ನು ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಹೇಳೋದಂದ್ರೆ ಇವಾಗ ಮೊದಲು ಟೈಮ್ ಸಾಲ್ತೈತಿ, ಇವಾಗ ಟೈಮ್ ಸಾಲೋದಿಲ್ಲ ರೀ ನನಗೆ. ಆ ಥರ ಎಂಗೇಜ್ ಆಗಿರ್ತೇನೆ ರೀ, ಓದೋದು ಓದೋದಾಗ ಏನು ಬರೆಯೋದು ಅದು ಕೂಡಲೇ ವಾಕಿಂಗ್ ಹೋಗೋದು, ವಾಕಿಂಗ್ ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಜಲಯೋಗ ಮಾಡೋದು. ಮತ್ತು ನಂದು ಊಟ ಆಗದೆ ಲಿಮಿಟ್ ರೀ, ಇಷ್ಟೇ ಉಣ್ಬೇಕಂದ್ರೆ ಕಂಡೀಷನ್ ಹಾಕಿ ಊಟ ಇದ್ರಿ. ನಂದು ನಾಷ್ಟಾನು ಇಷ್ಟೇ ಮಾಡಬೇಕು, ಇದೇ ಟೈಮ್ದಾಗ ನಾಷ್ಟ ರೀ, ಮಧ್ಯಾಹ್ನ ಊಟನೂ ಒಂದು ರೊಟ್ಟಿ ಸ್ವಲ್ಪ ಅಣ್ಣ ರೀ, ಆಮೇಲೆ ಸಾಯಂಕಾಲ ಸ್ವಲ್ಪ ನಂದು ಚುನುಮರಿ ತಿನ್ನೋದು ರೂಢಿದೆ, ಸ್ವಲ್ಪ ಚುನುಮರಿ ಉಳ್ಕಿದ್ದೇನಿಲ್ಲ ಚುನುಮರಿ, ಆಮೇಲೆ ಒಂದು ಸ್ವಲ್ಪ ಹಣ್ಣು ತಿನ್ನುತ್ತೇನೆ ರೀ, ಆಮೇಲೆ ರಾತ್ರಿ 1 ರೊಟ್ಟಿ ರೀ, ಆಮೇಲೆ ಇದನ್ನು ಅಣ್ಣನೇನು ಉಣ್ಣದಿಲ್ಲ ರಾತ್ರಿ. ನಾನು ಇದೇ ಥರ ನಾನು ಇದು ಮಾಡ್ಕೊಂಬಂದಿದ್ದೀನಿ, ಹೀಗಾಗಿ ನಾನು ವೇಟ್ ಆಗಲಿ ನಂದು ಇದನ್ನಾಗಲಿ ಅಗದಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಇದೆ.
0: ಸರ್, ಇಂದಿನ ಯುವ ಜನತೆ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್, ತಮ್ಮ ಅಭಿಪ್ರಾಯ?
1: ಅದು ನಂದನ್ನೋದೇನ್ರಿ, ದುಶ್ಚಟಗಳಿಗೆ ಅವರು ಈ ಥರ ನಾನು ಹೇಳಿದಲ್ರಿ, ಮುಂಜಾನೆ ಬೆಳಗ್ಗೆ ಎದ್ದ ಕೂಡಲೇ ಯೋಗ, ಆಮೇಲೆ ಸ್ವಿಮ್ಮಿಂಗು, ಆಮೇಲೆ ಬಂದಿದ್ದು ಪೂಜಾ ಲಿಂಗ ಪೂಜಾ, ನಂದೇನು ಕರೆ ರೆಗ್ಯುಲರ್ ನಾಷ್ಟ ಓದೋದು ಬರೆಯೋದು ಓಂ ನಮ ಶಿವ ಬರೆಯೋದು ಈ ಥರ ತೊಡಗಿರೀ. ಆ ಚಟಗಳಿಗಂತಿಗೆ ಅವ್ರಿಗೆ ಸಾಧ್ಯ ಇಲ್ಲ ರೀ, ಅವ್ರ ಕಾಲೆ ಕುಂತ ಚಟಗಳು ಗಂಟು ಬರ್ತದಾರ್ರಿ, ಅದಕ್ಕೆ ಆ ಥರ ಆಗಬಾರ್ದು. ಅವರು ಈ ಥರ ನಾನೇನು ನಂದು ಟೈಮ್ ಟೇಬಲ್ ಹೇಳ್ತಾರಲ್ಲ, ಈ ಥರ ಸ್ವಲ್ಪ ರೀ ಅವರು ಅಡ್ಜಸ್ಟ್ ಆಗಿ ಇದನ್ನು ಮಾಡಿದ್ರೆ ಇದಾಯ್ತಾರೆ. ಆಮೇಲೆ ನಮ್ಮದು ಈ ಥರ ಅವರು ತಮ್ಮದೇ ಆದ್ರೆ ಒಂದು ಇತ್ರೊಳಗೆ ಹೋಗ್ಬೇಕ್ರಿ, ಅವರು ನನ್ನ ಕಾಲೆ ಇದ್ದೀನಿ ನಂದು ಇದ್ದೀನಿ ನನ್ನ ಕಡೆ ದುಡ್ಡು ಐತಿ ಆಮೇಲೆ ಹೀಗೈತಿ ಹೀಗೈತಿ ವಿಚಾರ ಮಾಡಿ ಚಟಗಳು ಗಂಟು ದಯಮಾಡಿ ಯಾರು ಚಟಗಳು ಗಂಟು ಬೀಳ್ಬೇಡ್ರಿ, ನಿಮ್ದು ಏನಿದೆ ಅಲ್ಲ ಅದ್ರೊಳಗೆ ಬರೀ ಓಂ ನಮ ಶಿವಾಯದೊಳಗೆ ಇದನ್ನು ಮಾಡ್ಕೊಡ್ರಿ, ನೀವು ನಿಮಗೆ ಪೂರ್ತಿ ಮನಃಶಾಂತಿ ಸಿಗುತ್ತೆ, ನೀವು ಆರಾಮೂ ಇರ್ತೀರಿ.
0: ಸರ್, ತಮ್ಮ ಈ ಎಲ್ಲ ಸಾಧನೆಗಳಲ್ಲಿ ತಮ್ಮ ಕುಟುಂಬದವರ ಸಹಕಾರ ಯಾವ ರೀತಿ ಇದೆ, ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ಸರ್.
1: ಹೇಳ್ಬೇಕಂದ್ರೆ ರೀ, ನಮ್ದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಬ್ರದರ್ಸು 2 ಸಿಸ್ಟರ್ಸ್ ಎಲ್ಲರೂ ಕುಡ್ಕೊಂಡು ಇವತ್ತಿಗೂ ಕುಡ್ಕೊಂಡದೇವ್ ರೀ. ನಮ್ಗೆ 4 ಮಂದಿ ಒಳಗೆ 10 ಮಕ್ಕಳು ಅದಾರೆ, ನನಗೆ 3 ಜನ, ನಮ್ಮ 2ನೇ ಬ್ರದರ್ಗೆ 3 ಜನ, ಆಮೇಲೆ 3ನೇ ಬ್ರದರ್ಗೆ 2 ಗಂಡು ಹುಡುಗರು, 4ನೇ ಬ್ರದರ್ ಮಹೇಶ್ ಬೆಲ್ಲದ ಅವ್ರಿಗೆ 1 ಹುಡುಗಿ 1 ಹುಡುಗ ರೀ, ಟೋಟಲ್ 10 ಒಳಗೆ ಈಗ 9 ಜನ ಲಗ್ನ ಆಗಿದ್ದಾರೆ. ಇನ್ನೊಬ್ಬ ಹುಡುಗ ಅದ, ನಾನು ಬಿ ಓದ್ತಾ ಇದ್ದೇನೆ ರೀ, ಒಂದು ಇದನ್ನ ಎಲ್ಲನೂ ಕೂಡ್ಕೊಂಡು ನಮ್ಗೆ ಅವ್ರು ಬೆಂಗಳೂರಾಗಿದ್ರು ಅವ್ರ ಮಗಳ ಮದ್ವೆ ಕಬ್ಬೂರಾಗ ಹುಕ್ಕೇರಿ ಒಳಗನ ಭಾಳ ಚೆನ್ನಾಗಿ ಮಾಡಿದ್ರು ರೀ ಎಲ್ಲ ಮದ್ವೆ. ಮತ್ತೆ ಎಲ್ಲರೂ ಏನು ನಮ್ಮ ಮಂತನ್ ನಸೀಬೋ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ ರೀ, ಎಲ್ಲರಿಗೂ ಚಲೋ ಚಲೋ ಮಂತನ್ ಸಿಕ್ಕವ್ರಿ. ಮತ್ತೆ ಈಗೇನು ಸಸ್ತೆಯವರು ಬಂದಾರಲ್ರಿ ಅವರು ಎಲ್ಲ ಭಾಳ ಚೆನ್ನಾಗಿದ್ದಾರೆ ರೀ, ಅದು ಹಿರಿಯರ ಆಶೀರ್ವಾದ.

0: ಮತ್ತು ನಮಗೆ ಎಲ್ಲರೂ ಕೂಡಿದಾಗ ಒಂದು 60-70 ಜನ ಆಗ್ತೀವ್ರಿ ನಾವು. ಎಲ್ಲರೂ ಕೂಡ್ತಾರೆ, ನಮ್ಮ ಮಕ್ಕಳು ಮಗಳು ಎಲ್ಲರೂ ಬಂದಾಗ ದೀಪಾವಳಿಗೆ ಮತ್ತು ಗಣೇಶ ಚತುರ್ಥಿಗೆ ಹೆಚ್ಚಾಗಿ ಎಲ್ಲರೂ ಬರ್ತಾರೆ.
1: ಸರ್, ತಾವು ಹೇಳ್ತಾ ಇದ್ದೀರಾ ಇಂದಿನ ಕಾಲದಲ್ಲಿ ಈ ಒಂದು ಅವಿಭಕ್ತ ಕುಟುಂಬವನ್ನು ಕಾಣುವುದೇ ಅತ್ಯಂತ ವಿರಳವಾಗಿದೆ, ಅಂಥದ್ರಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ಹೆಚ್ಚಾಗಿ ಅವಿಭಕ್ತ ಕುಟುಂಬದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಜನ. ಅವಿಭಕ್ತವಾಗಿ ತಾನಾಯ್ತು, ತನ್ನ ಗಂಡ, ತನ್ನ ಮಕ್ಕಳು ಅಂತ ಇರಬೇಕು ಅಂತ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
0: ಆ ಥರ ವಿಚಾರ ಮಾಡಬಾರ್ದ್ರಿ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದನ್ನ ಯಾವುದು ತಲೆಗೆ ಹಾಕೊಳ್ಳದ್ರೆ ಶಾಂತ ಸ್ವಭಾವದಿಂದ ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮದು ಅನ್ನೋದು ಒಂದು ಥರ ಇದ್ರಲ್ಲಿ ಹೋದ್ರೆ ಅದ್ರೊಳಗೆ ಏನು ಸುಖ ಸಿಗುತ್ತಲ್ಲ, ಅದೇ ಅದ್ರೊಳಗೂ ಸುಖ ಸಿಗೋದಿಲ್ಲರಿ. ಅದನ್ನು ಜನ ಏನು ಮಾಡ್ಕೊತಾರ್ರಿ, ನಮ್ಮ ತಮ್ಮ ಹಂಗಂದ, ನಮ್ಮ ತಂಗಿ ಹಿಂಗಂದ, ಹಿಂಗೆ ಏನೇನು ವಿಚಾರ ಮಾಡಬಾರ್ದು. ಆಯಿತು ಶಾಂತ್, ಅವ್ರೇನಂದ್ರೂ ಆನ್ಲೈನ್ ಅಂತ್ಕೊಳ್ಳೋದು, ಅದೇನು ತಲೆಗೆ ತೆಗೆದು ವಿಚಾರ ಮಾಡಿದೆ. ಈಗ ನಾನೇ ಮನೆಯೊಳಗೆ ನಾನೇ ಹಿರಿಯ ಇದ್ದಾನಲ್ರಿ, ನಾನು ನನ್ನ ಹೆಂಡತಿನ ಎಲ್ಲ ಜಕ್ಕೊಂಡು ಹೊಂಟಿದೇವ್ರಿ. ಅದು ಏನಂದ್ರೆ ಯಾರು ಏನಂದ್ರೂ ಏನು ಮಾಡೋದು, ಏನು ಹೆಚ್ಚು ಕಡಿಮೆ ಬರುತ್ತಿರೋದು, ಬಂದ್ರೂ ಏನು ಇದ್ದೀನ ಮಾಡ್ಕೊಂಡು ಭಾಳ ಚೆನ್ನಾಗಿದ್ದವ್ರಿ, ಈಗ ಭಾಳ ಖುಷಿ ಖುಷಿ ಇದ್ದವ್ರಿ ಎಲ್ಲರೂ. ಅದರಿಂದ ಭಾಳ ನನಗೊಂಥರ ನಮ್ಮ ಮನೆತನ ಬಗ್ಗೆ ನನಗೆ ಹೆಮ್ಮೆ ಇದೆ.
1: ಸರ್, ಈಗ ತಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
0: ಅದು ನಮ್ಮ ಬಾಲ್ಯನ ಬೇರೆ ಇತ್ತು. ಅವಾಗ ಏನು ಟಿವಿ ಇದ್ದಿದ್ದಿಲ್ಲ, ಮೊಬೈಲ್ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ. ಆರಾಮ ಗಿಡ ಹತ್ತೋದು, ಓಡಾಡೋದು, ಮಾಡೋದು, ಕುಂಟಿಲ್ಪಿ ಆಡೋದು, ಜೋಕಾಲಿ ಆಡೋದು, ಈ ಥರ ಎಲ್ಲ ಇತ್ತು. ಇವಾಗೆಲ್ಲ ಏನಿಲ್ಲ ರೀ. ಇದನ್ನ ಒಂಥರ ನನಗೆ ಬೇಜಾರಾಗಿ ಹೋಗಿದಾರೆ. ಇದನ್ನು ಈ ಮಕ್ಕಳು ಮಾಡೋದು ನೋಡಿ ಮತ್ತೆ ಅನ್ನಕ್ಕೂ ಬರೋದಿಲ್ಲ ರೀ. ಅದನ್ನ ಸಹನ್ ಮಾಡ್ಕೊಂಡು ಸುಮ್ಮನೆ ಇರಬೇಕು. ನಾವು ಅವಾಗಿದ್ದಾಗ ಹಳದಕ್ಕೂ ನೀರು ತರೋದು, ಬಾವಿಯಿಂದ ನೀರು ಜಕ್ಕೊಂಬರೋದು, ಒಂಥರ ಎಲ್ಲ ಭಾಳ ಇದೈತ್ರಿ. ಇವಾಗ ಅದು ಏನೂ ಇಲ್ಲ, ಬರೀ ಮೊಬೈಲು ಟಿವಿ. ಅದನ್ನ ಬಿಟ್ಟರೆ ಮತ್ತೊಂದು ಏನೂ ಇದನ್ನಿಲ್ಲರಿ. ಅದರಿಂದ ನಾವು ಬೇಜಾರಾಗತ್ತೆ. ಖರೆ ಯಾಕೆ ಯಾರಿಗೆ ಅಣ್ಣಕ್ಕೆ ಬರೋದಿಲ್ಲರಿ. ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರೋದು, ನೋಡ್ಕೊಂಡು ಸುಮ್ಕೊಂಡು ಸುಮ್ಮನೆ ಇರೋದು.
1: ಸರ್, ತಮ್ಮ ಮುಂದಿನ ಯೋಜನೆಗಳೇನು ಅಂತ?
0: ನನ್ನ ಮುಂದಿನ ಯೋಜನೆ ಅಂದರೆ ಏನು ರೀ, ಇದು ಜಲಯೋಗ ಬಗ್ಗೆನೇ ಸ್ವಲ್ಪ ಹೆಚ್ಚು ಪ್ರಚಾರ ಆಗಬೇಕು. ಇದರಿಂದ ಎಲ್ಲರೂ ಸ್ವಲ್ಪ ನಾವು ಕಲಿಬೇಕು ಅನ್ನೋದು ಉದ್ದೇಶದಿಂದ ಬರಬೇಕು. ಅದಲ್ಲದೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯವರು ನಮ್ಮ ಯೋಗಾಸುರು ಏನು ಮಾಡಿದಾರಲ್ರಿ, ಇದರಿಂದ ಸ್ವಲ್ಪ ಯೋಗದ ಹೆಚ್ಚಾಗೈತಿ. ಜಲಯೋಗದ ಇನ್ನೂ ಇಲ್ಲರಿ, ಅದ್ರ ಸ್ವಲ್ಪ ಜಲಯೋಗದ ಬಗ್ಗೆ ಹೆಚ್ಚಾಗಬೇಕು. ಆ ಮೋದಿಯವ್ರ ತನಕ ನಾನು ಜಲಯೋಗದ ಮುಟ್ಟಬೇಕು ಅನ್ನೋದು ನಂದು ಒಂದು ಹಿರಿಯ ಆಸೆ ಇದೆ ರೀ. ಅದನ್ನ ತಾವೆಲ್ಲ ಕೂಡ ಸಹಕರಿಸಬೇಕಂತ ನಾನು ಕೇಳ್ಕೊಂತೀನಿ.
1: ಸರ್, ತಮ್ಮ ಮುಂದಿನ ಯೋಜನೆಗಳು ಫಲಕಾರಿಯಾಗಲಿ ಅನ್ನೋದು ನಮ್ಮ ಕೈಯಲ್ಲಿ ಬೀಳು ಧ್ವನಿಯ ಹಾರೈಕೆ. ಸರ್, ತಮ್ಮ ಸಾಧನೆ ಹೀಗೆ ಮುಂದುವರಿಯಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ತಮ್ಮ ಒಂದು ಜೀವನದ ಬಗ್ಗೆ ಹಾಗೆ ತಮ್ಮ ಸಾಧನೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರಿನ ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲದವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ಮೇಣುಧ್ವನಿ 90.4 FM. ನಮಸ್ಕಾರ.

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या KLE विश्वनाथ कत्ती दंत महाविद्यालय, KLE युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998331.

शुभोदया शुभोदया प्रीतिय स्नेहितरे नमस्कार नमस्कार नमस्कार केळ्ता इद्दीरा वेणु ध्वनि 90.5 FM ಇದು KLE ಕನಸು ಬೆಳಕಾವ್ಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪ್ರೀತಿಯ ಹುಡುಗ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದೊಂದಿಗೆ ಇವತ್ತಿನ ದಿನ ಬಂದಿದ್ದೇನೆ ನಾನು ಎಸ್ ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮದ ಸಂಪ್ರದಾಯ ನಿಮ್ಮೆಲ್ಲರಿಗೂ ಗೊತ್ತು ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ವೇಣು ಧ್ವನಿ ಇದು 90.4 FM KLE ಕನಸು ನಿಮ್ಮ ಫೇವರೇಟ್ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನೀವು ನಮ್ಮವರು ನಾವು ಪಕ್ಕ ನಿಮ್ಮವರು

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಸೂಪರಿಟಾದ ಗೀತೆಯನ್ನ ಕೇಳಿ ಮಜಾ ಮಾಡಿದ್ರಲ್ಲ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಏನಪ್ಪ ವಿಷಯ ಮಂಜುನಾಥ. ಸ್ನೇಹಿತರೆ ಒಳ್ಳೆ ಸ್ವಭಾವ, ಸ್ನೇಹಿತರೆ ತಮ್ಮ ಸ್ವಭಾವ ಒಳ್ಳೇದಾಗಿಟ್ಕೊಳ್ಳಿ, ಇನ್ನೊಬ್ಬರಿಗೆ ಪ್ರೀತಿ. ಎಸ್ ರೀ ಸ್ನೇಹಿತರೆ, ಪ್ರೀತಿ ತೋರಿಸಬಹುದು ನೀವು. ಏನಪ್ಪ ವಿಷಯ ಇದು, ಇಂಥದ್ದು ಒಂದು ವಿಷಯ ಸ್ನೇಹಿತರೆ ಇದೆ, ಇಂಥ ಒಂದು ದಿನಾನೇ ಇದೆ. ಎಸ್ ರೀ ಸ್ನೇಹಿತರೆ, ಅದೇ ದಿನದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡುವ. ಪ್ರತಿ 13 ನವೆಂಬರ್ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ, ವರ್ಲ್ಡ್ ಕೈಂಡ್ನೆಸ್ ಡೇ. ಸೊ ಸ್ನೇಹಿತರೆ, ಈ ದಿನದ ಕುರಿತು ಇವತ್ತಿನ ವಿಷಯ, ವಿಷಯ ಗೊತ್ತಾಯ್ತಲ್ಲ ನೋಡ್ರಿ ಸ್ನೇಹಿತರೆ, ಒಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

ವಿಶ್ವ ಬಯೋದಿನ ಎಸ್ ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ದಯವು ತೋರಿಸಿ ಅಷ್ಟೇ ಅಲ್ರಿ, ನೀವು ತೋರಿಸಬಹುದು. ಎಸ್, ದಯೆ ಅಂತ ಅಲ್ಲ, ಜಸ್ಟ್ ನೀವು ಇನ್ನೊಬ್ಬರೊಂದಿಗೆ ಪ್ರೀತಿಯಿಂದ ನಾನು ಬರ್ತೇನೆ. ಎಸ್, ಅದ್ರ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ಉತ್ತಮ ಇನ್ನೊಬ್ಬರಿಗೆ ನೀವು ಬರಬಹುದು. ನಿಜವಾಗಿಯೂ ನಿಮ್ದು ಕೆಲಸ ಹಾಕ್ಬೇಕಂತ ಹೋಗಕ್ ಹೋಗ್ಬೇಡ್ರೆ, ಅದೊಂದು ದೊಡ್ಡ ವಿಷಯ ನಡೀತದ. ಆದ್ಮೇಲೆ ಇನ್ನೊಬ್ಬರ ನಾನು ನೀವು ನೋಡಿದ್ರೆ ಮುಖದ ಮೇಲೆ ಇರೋ ನಗು ಬಹಳ ಚೆನ್ನಾಗಿದೆ, ನಿಮ್ಮ ಕಣ್ಣು ತುಂಬಾನೇ ಚೆನ್ನಾಗಿದೆ, ನೀವು ಏಕದಮ್ ಫಿಟ್ ಆಗಿ ಕಾಣಿಸ್ತಾ ಇದ್ದೀರಾ, ಅದನ್ನು ಬಿಟ್ಟು ಜಾಸ್ತಿ ಹೋಗ್ಬೇಡ್ರೆ. ಸೊ ಸ್ನೇಹಿತರೆ, ಕಾಂಪ್ಲಿಮೆಂಟಿಂಗ್ ಅದರ್ಸ್ ವುಡ್ ಬಿ ಎ ವೆರಿ ಗುಡ್ ಫಾರ್ಮ್ ಆಫ್ ಶೋಯಿಂಗ್ ಕೈಂಡ್ನೆಸ್. ಸೊ ಸ್ನೇಹಿತರೆ, ನನಗೆ ಕಾಂಪ್ಲಿಮೆಂಟ್ ಎಷ್ಟು ಜನರಿಗೆ ಮಾಡಿದ್ದೀರಾ, ನೀವು ಇನ್ನೊಬ್ಬರಿಗೆ ಹೊಗಳಿದ್ದೀರಾ, ಆ ಹೊಗಳಿಕೆ ತಮ್ಮ ವೈಯಕ್ತಿಕ ಸ್ವಲ್ಪ ನನಗೆ ಕೆಲಸ ಆಗಿದೆ ಅಂತ ಅವ್ರಿಗೆ ಹೊಗಳ ಹೋಗ್ಬೇಡ್ರೆ, ಓಕೆನಾ?

Victoria, KLE College of Engineering and Technology, KLECET. ಪ್ರವೇಶಗಳು ಪ್ರಾರಂಭ. ಈ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಬಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗ ಅವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋ ನಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ 3167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kle.com.

ವಿಶ್ವ ಬಯೋದಿನ ಅಂದ್ರೆ ಕೋವಿಡ್ ಕೈಂಡ್ನೆಸ್ ಬಗ್ಗೆ ನಾವು ಮಾತನಾಡುತ್ತಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ ಇನ್ನೊಬ್ಬರನ್ನ ಪ್ರೀತಿಯಿಂದ ಹೋಗಬಹುದು ಒಂದು ಜೀವಾಣುಕದ ಮೇಲೆ ಒಂದು ನಾವು ಇಟ್ಕೋಬಹುದು, ಇನ್ನೊಂದು ಆತ್ಮೀಯರೆ ಇದು ಸೈಕಾಲಜಿಕಲ್ ಎರಡು ಜನ ಅಂದ್ರೆ ಗಾಡಿ ಹೊಡೆಯಾಕತ್ತಿದ್ರಿ, ಬೈಕ್ ನೀವು ಹೊಡೆಯಾಕ್ರಿ, ಕಾರ್ ಇನ್ನೊಬ್ಬರು ಹೊಡೆಯಾಕಾರ, ಕಾರ್ ಹೊಡೆಯವ್ರು ಇನ್ನೋ ಸ್ವಲ್ಪ ತಪ್ಪು ಮಾಡಿ ನಿಮ್ಮ ಮುಂದೆ ಬಂದ್ರು, ನೀವೊಮ್ಮೆ ಶಾಕ್ ಆದ್ರಿ, ಕೋಪದಿಂದ ಅವ್ರಿಗೆ ನೋಡ್ತೀಯ ಅವರ ಮುಖದ ಮೇಲೆ ನಗು ಇರುತ್ತೆ, ಅಲ್ಲೇ ಹೋಗ್ಬಿಡುತ್ತೆ ನಿಮ್ಮ ಮನಸ್ಸಲ್ಲಿರೋ ಕೋಪ. ಸೊ ನಗು ನಿಮ್ಮ ಮುಖದ ಮೇಲೆ ಇಟ್ಕೊಂಡ್ರೆ ಎಸ್ ನಿಮ್ಗೂ ಒಳ್ಳೇದು, ಇನ್ನೊಬ್ರಿಗೂ ಒಳ್ಳೇದು, ನೀವು ಕೆಲಸ ಮಾಡೋ ಆ ವಾತಾವರಣಕ್ಕೂ ಒಳ್ಳೇದು. ಸೊ ನಡೀರಿ ಮುಖದ ಮೇಲೆ, ಲೈಟಾಗಿ ನಗು ಏನಿಲ್ಲ. ಟಾಸ್ಕ್ ನಂಬರ್ ಒನ್ ಕೊಡ್ತಾ ಇದ್ದಾನೆ ನಿಮಗೆ, ನಗ್ತಾ ಇದ್ದೀರ ಅದೇ ಅನ್ನೋದನ್ನ ಕೇಳ್ತಾ ಇದ್ದೀರಾ, ಅದು ನನಗೆ ತಿಳಿಸಿ 9019904904 ಟಾಸ್ಕ್ ನಂಬರ್ ಒನ್ ಮುಖದ ಮೇಲೆ ನಗು ಇರಲಿ. ಎಸ್ ಸ್ನೇಹಿತರೆ ನಗು ಇರಬೇಕು ಅಂತ ಮಗಾಕೊಂಡ್ಬಿಟ್ರೆ ಓಕೆನಾ, ಹಾಡನ್ನು ಕೇಳಿ ಮಜಾ ಮಾಡಿ.

Sempre dava gente na aquele informado pela Agnes Negra, Rush Banda, e Bina, Associa, World Time SD. E também na Nano Yuva Fina Gari, como da Liga, e quando Diva, Prati, November, yes, Riz Negra, Celebrate Martha, November, Ado, Hato, Hadimur, Nepari, Kurso, Negra, Nedivi, Nan Bala, Shisha, Gana, Discuss, Fari, Gana, Gari, Gana, Gari, Liga, Romina, Vishia, Ino, Brigo, Brima, Triso, Dodo, Novada, Hero, Dodo, Negra, Sahaya, Togo, Togo, Togo, Togo, Togo, Togo, Ado, Bala, Tapripa, Ino, Brigo, ಧನ್ಯವಾದ ತಿಳಿಸಿ ಆಗ ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋ ಆ ಕೂಲು ಅಟೆಂಡರು ಕುರ್ಚಿ ತಂದು ಕೊಡ್ತಾರ ನೀರ್ ತಂದು ಕೊಡ್ತಾರ ನಿಮಾನರಿ ಅಂತ ಹೇಳೋದು ನಿಮ್ಮ ಜವಾಬ್ದಾರಿ ನಾವು ಕೆಲಸ ಮಾಡಾಗ ಅನ್ನೋ ಆಟಿಟ್ಯೂಡ್ ಇಟ್ಕೋಬೇಡಿ ದಯ ತೋರಿಸಿ ಪ್ರೀತಿ ಆ ವರ್ತನೆ ಅವ್ರಿಗೂ ತೋರಿಸಿ ಅಷ್ಟೇ ಅಲ್ಲಕ್ಕೆ ಅವ್ರ ನಿಮ್ಮದ ಕಿಮ್ಮತ ಕೂಡ ಕೆಲವರು ಇರ್ತಾರೆ ಪ್ರೀತಿ ಇನ್ನೊಬ್ಬರಿಗೆ ತೋರಿಸಿ ಅಂದ್ರೆ ಅವ್ರು ಬಹಳ ತೋರ್ಸೋಕ್ಕೋಕರ ಅವ್ರ ಅವ್ರ ಕಣ್ಣಲ್ಲಿ ಮರ್ಯಾದೆ ಇರುವುದಿಲ್ಲ ಅಷ್ಟಿಲ್ಲ ಜಸ್ಟ್ ಸಿಂಪಲ್ ಕುರ್ಚಿ ತಂದ್ರು ನೀರು ತಂದ್ರು ನೀವೇನಾದ್ರೂ ತಗೊಂಡ್ಬಂದ್ರು ನೀವು ಹೇಳುವ ಕೆಲಸ ಮಾಡಿದ್ರು ಓಕೆ ಸರ್ ಧನ್ಯವಾದ ಇಷ್ಟ ಅಂದರೆ ಈ ಮಹಾ ಬದಲಾವಣೆ ನಿಮ್ಮಲ್ಲಿಯೂ ಬರುತ್ತೆ ಅವರಲ್ಲಿ ಬರುತ್ತೆ ನೀವು ಮಾಡೋ ಕೆಲಸದ ವಾತಾವರಣದಲ್ಲಿಯೂ

ಈ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿಂಗ್, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 031-24-71-399, ಮೊಬೈಲ್ ಸಂಖ್ಯೆ 9740-63-9702, ವೆಬ್ಸೈಟ್ www.elefarm.edu. ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. UCET code 3036, ಕಾಮನ್ ಕೇ ಕೋಡ್ 2065. 2026-27 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPO ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರಕಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಲಿಂಕ್ಡ್ಇನ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಹೆಲ್ತೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜೂನಿಯರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಘೋಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.tech.ac.in ಗೆ

0: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಒದಗಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ. ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯದೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಪುರ ಬೆಳಗಾವಿ. ದೂರವಾಣಿ ಸಂಖ್ಯೆ 0314-86286.
2: ನಾವೆಲ್ಲೆಲ್ಲ ಹೊರಗೆ ಹೋದ್ರು ಇಂದು ಯಾವ ಹೆಲ್ತ್ ಪ್ರಶ್ನವಿಲ್ಲ. ದೆರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಳಿ ಫರ್ಟಿಲಿಟಿ ಸೆಂಟರ್. ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋಡ್ ನೇ ಶುರುವಾತ್ ಕೇಳಿ ಐಡಿಎಫ್ ಕೆ ಸಾಥ್. ಆಜ್ ವಿಸಿಟ್ ಕರೋ ಕೇಳಿ ಫರ್ಟಿಲಿಟಿ ಸೆಂಟರ್, ಓಪನಿಂಗ್ ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರಿಂಗ್ ಹಾಸ್ಪಿಟಲ್ ಅಂಡ್ ಎಂಆರ್ಸಿ.

ಕೇಳಿದ್ರೆ ಸಾಕು ಅವ್ರ ಕಣ್ಣಲ್ಲಿ ನೀವು ಉತ್ತಮ ವ್ಯಕ್ತಿ ಆಗ್ತೀರಾ. ಸ್ವಲ್ಪ ನೋಡ್ರಿ ನಿಮ್ಮ ಜೀವನದಲ್ಲಿ ಇರೋ ಒಳ್ಳೆ ವ್ಯಕ್ತಿಗಳ ಲಿಸ್ಟ್ ತೆಗೀರಿ, ಅವರೆಲ್ಲರೂ ಉತ್ತಮ ಕೇಳಬಹುದು, ಕೇಳ್ತಾರೆ ನಿಮ್ಮ ಮಾತನ್ನ. ಅದಕ್ಕೆ ನೀವು ಅವರನ್ನ ಯಾಪ ಇವನು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ನನಗೆ ನಿಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಎಷ್ಟೋ ನನ್ನ ಪ್ರೀತಿಯ ಸ್ನೇಹಿತರು ತಮ್ಮ ತಮ್ಮ ಕಷ್ಟ ತಮ್ಮ ತಮ್ಮ ಸುಖವನ್ನು ಹೇಳುವಂತ ಕೇಳ್ತಿರ್ತಾನೆ. ಅವ್ರು ನನಗೆ ಎಷ್ಟು ಸಲ ಹೋಗಿದ್ದಾರೆ ಅನ್ನೋದು ನಿಮ್ ಜೊತೆ ಹಂಚ್ಕೊಂಡು ಆರಾಮ ಅನ್ಸಿದ್ರೆ ನೀವು ಒಳ್ಳೆ ವ್ಯಕ್ತಿ. ಆ ಒಳ್ಳೆ ವ್ಯಕ್ತಿ ಹೇಳಲಿಕ್ಕೆ ಕಾರಣ ನಾನೆಲ್ಲ ಮಾತು ಕೇಳೋಣ. ಕೆಲವರು ಏನ್ ತಪ್ಪು ಮಾಡ್ತಾರೆ ಅದನ್ನು ಹೇಳ್ತೇನೆ. ಆ ಗ್ಯಾಪ್ನಲ್ಲಿ ಇನ್ನೊಂದು ಸೂಪರ್ ಇದಾದ ಗೀತೆ ಬರ್ತಾ ಇದೆ, ಕೇಳಿ.

91 Good FM KLENS உங்களை காவியம் ஒட்டமுதலா ரேடியோ கேமரா நிம்ம ஃபேவரட் கார்யமா நிமங்க என்னாகும் நீங்க நம்ம ஒரு நாகும் பக்கம் நீ மதரு அன்பிய சிகிட்டேன் கை முகாந்திர எஷ்டோ ஜன தம்ம துக்க தம்ம சுகவன்னு நான் நொந்திக்கு ஹஞ்சுக்கோத்தாரே துக்கவன்னு ஹஞ்சுக்கொள்ளுவாக நான் கேட்டேன் சுகவன்னு ஹஞ்சுக்கொள்ளுவாக நோ கேட்டேன் ಈಗ ವಿಚಾರ ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಜನರು ನಾನು ಈ ಒಂದು ತಪ್ಪು ಮಾಡ್ತಿದ್ದೆ ಯಾರಾದರೂ ಒಬ್ಬರು ಪರಿಚಯದವರು ಬಂದು ತಮ್ಮ ಗೋಲು ಹೇಳ್ಕೊಳ್ಳುತ್ತಾರೆ ತಮ್ಮ ಜೀವನದಲ್ಲಿ ಆಗಿರುವ ಆ ಕಷ್ಟವನ್ನ ಹಂಚ್ಕೊಳ್ತಾ ಇದ್ದಾರೆ ಆ ಹಂಚ್ಕೊಳ್ಳೋ ಸಮಯದಲ್ಲಿ ಅವ್ರು ಏನ್ ಮಾತನಾಡೋದನ್ನ ಕೇಳೋದು ಬಿಟ್ಟು ಏ ಗಪ್ಪ ನಿನಗಿಂತ ಹೆಚ್ಚು ನಂದೈತಿ ಗೋಲ್ ಅಂತ ಹೇಳಕ್ ಚಾಲು ಮಾಡಿದ್ರೆ ಅವ್ರಿಗೆ ಅವಮಾನ ಮಾಡಿದಂಗ ಆಗುತ್ತೆ. ಆ ಸೀನಿಯರೇ ಇದು ಬಹಳ ತಪ್ಪು. ಅದಕ್ಕೆ ಹೇಳಿದೆ ಕೇಳುವುದು ತುಂಬಾ ಮುಖ್ಯ. ನಾನು ಇಲ್ಲಿ ಚಿನ್ನ ಮಗ ಮಾತಾಡ್ತಾ ಇದ್ದೇನೆ, ನೀವು ಎಷ್ಟು ಪ್ರೀತಿಯಿಂದ ಕೇಳ್ತೀರಾ, ಇದಕ್ಕೆ ನಾನು ಆಲ್ ರೋಸ್ ಹೇಳುದು ತಮ್ಮ ಬಹು ಮುಂದೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೌದಲ್ವಾ, ನಡೆಯುವ ಸ್ನೇಹಿತರೆ, ಯಾವತ್ತೂ ಯಾರಾದರೂ ತಮ್ಮ ದುಃಖ ತಮ್ಮ ಸುಖವನ್ನು ಹೇಳುವಾಗ ಕಂಪ್ಲೀಟ್ ಆಗಿ ಕೇಳಿ, ಅವ್ರ ಮಾತು ಮುಗಿದ ತಕ್ಷಣ ನೀವು ನಿಮ್ಮ ಕಣ್ಣನ್ನ ಹೇಳಬಹುದು. ಆದ್ಮೇಲೆ ನಿಮ್ಮಿದನ್ನ ಸ್ವಲ್ಪ ಬದಲಾವಣೆ ತಮ್ಮ ಜೀವನದಲ್ಲಿ ತಗೊಂಡ್ಮನೆ ಅಯ್ಯೋ ಎಲ್ಲರ ಕಣ್ಣಲ್ಲಿ ನೀವು ಉತ್ತಮ ವ್ಯಕ್ತಿ ಆಗ್ತೀರಾ, ಹಾಡನ್ನ ಕೇಳಿ ಮಜಾ ಮಾಡಿ.

0: ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಗುಡಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಕಾಲೇಜ್ ಸ್ಥಳಗೊಂಡಿದೆ. ಮೆಡಿಕಲ್ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮಿಂಗ್, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣಾವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ಮ್ಯಾಗ್ನಿಟ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0-3-1-2-4-7-1-3-9, ಮೊಬೈಲ್ ಸಂಖ್ಯೆ 9-7-4-0-6-3-9-7-0-2, ವೆಬ್ಸೈಟ್ www.plpfarm.edu.
1: ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಮೂಕ ಹಲ್ಲಿನ ಚಿಕಿತ್ಸೆ, ಮಕ್ಕಳದಂತ ಸರಿಪಡಿಸುವಿಕೆ, ಮೂಕ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿಲಸುಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯ ಕೇರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, ಯೂನಿವರ್ಸಿಟಿ ಕ್ಯಾಂಪಸ್, ಅಹಮದಾಬಾದ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0-3-1-2-4-7-0-3-6-2, ಮೊಬೈಲ್ ಸಂಖ್ಯೆ 9-4-4-8-9-9.

ನಾವು ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡುತ್ತಿದ್ದೆ ವರ್ಲ್ಡ್ ಕೈಂಡ್ನೆಸ್ ಡೇ ಬಗ್ಗೆ. ಸೊ ಸ್ನೇಹಿತರೆ ನಡೀರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಪ್ಪ ನೀವು ಒಂದು ಉತ್ತಮ ವ್ಯಕ್ತಿ ಆಗಬಹುದು, ಇನ್ನೊಬ್ಬರ ಬಗ್ಗೆ ನೀವು ದಯೆ ತೋರಿಸಬಹುದು, ಅಂದ್ರೆ ಬೇಸಿಕಲಿ ತಮ್ಮ ಸ್ವಭಾವದಲ್ಲಿ ಬದಲಾವಣೆ. ಸೊ ಸ್ನೇಹಿತರೆ, ಇನ್ನೊಬ್ಬರ ಕಣ್ಣು ಕಣ್ಣೀರು ಅಥವಾ ಅವರಲ್ಲಿ ಕಣ್ಣು ಅವರು ಕಣ್ಣು ಇರತ್ತೆ, ಕಣ್ಣ ನೀರು ಬಂದ್ರೆ

ನಾನು ಮಾತನಾಡಿದ ಕಾರ್ಯಕ್ರಮದಲ್ಲಿ ನದಿ ಸ್ನೇಹಿತರ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಇವತ್ತು ದಿನದ್ದು ನಿಮಗಿರಾವು ಸ್ಪೆಷಲ್ ಕಾರ್ಯಕ್ರಮ. ನಾನು ಹೇಳಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕ ಪೀಡಿಯೋ ಹುಡುಗ ಮಾಜಿ ನಾಲ್ಕೈ ಹೋಗ್ತಾ ಹೋಗ್ತಾ ಹೇಳುವುದಿಷ್ಟೇ. ಅಪ್ಪ ಅಮ್ಮ ಕೊಡಿ ಮರ್ಯಾದೆ ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿ ಬರೋ ಪೈ ನಾಯ್ ನಾನು ಐ ಬಾಬಾ ನಂತರ ಕಾಟಾ ಜೊತೆ ನಕ್ಕಿ ನಾವು ಬಾಬಾ ಜೋಡಿ ಬೇಗ ಮಲಾ ಕೊಟ್ರಾಸ್ ಜೊಂದಗಿ ಮೇವು ಕೈಲಾಸ್ ಇದು ನಾಲ್ಕೇ ದಿನದ ಜೀವನ. ಸ್ನೇಹಿತರೆ ಗುರು ಗುರು ಹೇಳಾರೆ ನಾಲ್ಕೇ ದಿನದ ಜೀವನ. ಮಂಜುನಾಥ್ ಕೈ ಹೇಳ್ತಾನೆ ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ ನಾಲ್ಕು ಜನರನ್ನ ಸಹಾಯ ಮಾಡಿ ನಾಲ್ಕು ಜನರನ್ನ ಪ್ರೀತಿಸಿ ನಾಲ್ಕು ಜನರನ್ನ ನಡೆಸಿ ನರಂಬಿಸಿ ಕೊನೆಯಲ್ಲಿ ನಾಲ್ಕು ಜನ ಮೇಲೆ ಮತ್ತೊಂದು ಈ ದುನಿಯಾ ಬಿಟ್ಟು ಹೋಗ್ತಾರೆ. ಇಷ್ಟರಿ ಇರುವುದು ಜೀವನ. ಮತ್ತೆ ನಾಟಿ ಮಾಡಿದ ಕೋಪ ತಾಪ ದ್ವೇಷ ಖುಷಿಯಿಂದ ಇರಲಿ ಖುಷಿಯಿಂದ ಇರಲಿಕ್ಕೆ ಏನು ಗುಣಿಯನ್ನ ಸದಾ ಕೇಳಿ. ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ ಕೊನೆಯಲ್ಲಿ ಸಿಗುವ ಬರ. ಸ್ನೇಹಿತರೆ ಇದುವರೆ ಅದೃಷ್ಟವಂತರಿಗೆ ಪ್ರಸಿದ ಬಹುಮಾನ ನೆನಪುಗಳು ಇಂದಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ತುತ್ತವನ್ನ ನಿಮ್ಮಕ್ಕೆ ಬಳಸಿ ನೀರು ಕುಡಿಯೋಕೆ ತುಂಬಿದ್ದೆ ಸಾಕು ಹಣ ಮುಂಚೋಕೆ ಅಂದ್ರೆ ಇಲ್ಲದಾಗ ಸಾಕು ಮಾಯಾಗಿರೋಕೆ ಇವೆಲ್ಲ ಇದಾವಲ್ಲ ಈಗಿನ ಕ್ಷಣ ಇರುತ್ತೆ ಕನಸು ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ತಿಳಿಸಿ ಹೆಂಗೆ ಅಂತ ಹನುಮಾನ್ ಜಿ ನಮಸ್ಕಾರ ನಮಸ್ಕಾರ.

ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಎಲ್ಲ ರೀತಿಯಿಂದ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಹಾಗೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಅತ್ಯಾಚಾರ ಅಂದ್ರೆ ಬಲಾತ್ಕಾರ ಸಂಭೋಗ ಅಥವಾ ಸ್ತ್ರೀ ಭ್ರೂಣ ಹತ್ಯೆ ಇರ್ಬೋದು, ಅಥವಾ ವರದಕ್ಷಿಣೆ ಕಿರುಕುಳ ಇರ್ಬೋದು, ಅಥವಾ ಮಹಿಳೆ ಒಬ್ಬಳು ತಾನು ಏನು ಕೆಲಸ ಮಾಡ್ತಾ ಇರ್ತಾಳೆ ಸ್ವಯೋದ್ಯೋಗಿಗಳಿಂದ ಲೈಂಗಿಕ ಕಿರುಕುಳವಾದಾಗ

0: ಸೇಫ್ ಇಲ್ಲ ಅಂತ ಹೇಳಿ. ಅದಕ್ಕೆ ಮನೆಯಿಂದ ಸೇಫ್ ಇಲ್ಲ ಅಂತಂದಾಗ ಎಲ್ಲ ಕುಟುಂಬಸ್ಥರಲ್ಲಿ ಅಂದ್ರೆ ಕೌಟುಂಬಿಕ ಅಂತಂದಾಗ ಎಲ್ಲರೂ ಬಂದರು, ಇಲ್ಲಿ ತಂದೆ ತಾಯಿ ಬಂದರು, ಹಾಗೆ ಮಕ್ಕಳು ಬಂದರು, ಗಂಡ ಬಂದ, ಎಲ್ಲರೂ ಇದ್ದಾಗ ಅದಕ್ಕೆ ಒಂದು ಕುಟುಂಬ ಅಂತ ಹೇಳಿ ನಾವು ಕರಿತೀವಿ. ಆ ಕುಟುಂಬದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಅದಕ್ಕೊಂದು ಸಮಾಜದಲ್ಲಿ ಈ ರೀತಿಯಾದಂತಹ ಒಂದು ಇದನ್ನು ಕೊಡುಗಣೆ ಅಂತ ಹೇಳಿ ಕರಿಬೋದು ನಾವು. ಯಾಕಂತಂದ್ರೆ ಕೌಟುಂಬಿಕೆ ಹಿಂಸೆಗೆ ಒಳಗಾದಂತಹ ಮಹಿಳೆಯರಿಗೆ ನಮ್ಮ ಸಂವಿಧಾನ ಮತ್ತಷ್ಟು ಒಂದಿಷ್ಟು ಕಲ್ಲಿನ ಕಾನೂನುಗಳನ್ನು ಕೊಟ್ಟಿದೆ. ಯಾಕಂದ್ರೆ ಈಗಾಗಲೇ ನಾವು ಹೇಳುವ ಹಾಗೆ ದೌರ್ಯ ಹರೇಸ್ಮೆಂಟ್ ಆಕ್ಟ್ ಈಗಾಗಲೇ ಕೊಟ್ಟಿದೆ. ಅದಕ್ಕೂ ಮೀರಿ ಕುಟುಂಬದಲ್ಲಿ ಮಹಿಳೆಗೆ ರಕ್ಷಣೆ ಒದಗಿಸುವ ಒಂದು ದೃಷ್ಟಿಯಿಂದ, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರಿಗೆ ರಕ್ಷಣೆ ನೀಡುವ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಾನೂನನ್ನು ಸಂವಿಧಾನ ಕೊಡಮಾಡಿದೆ. ಇದರಲ್ಲಿ ಸಂವಿಧಾನದಲ್ಲಿ ಕೊಡಮಾಡಿದ ಕಾನೂನುಗಳಲ್ಲಿ ಇದು ಸಹಿತ ಬಹಳ ಮಹತ್ವದ ಕಾನೂನು ಮಹಿಳೆಯರ ದೃಷ್ಟಿಯಿಂದ ಅಂತ ಹೇಳಬಹುದು.
1: ನಾವು ಮಹಿಳೆಯರ ರಕ್ಷಣೆಗೆ ಅಂತಾನೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ 2005 ಅಲ್ಲಿ ಬಂದಂತಹ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಮಾತಾಡುವಾಗ ಈ ಒಂದು ಕಾಯ್ದೆ, ಈ ಒಂದು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆ ಬೆಳೀತಾ ಇರಬೇಕಾದ್ರೆ ಈ ಒಂದು ಕಾಯ್ದೆ ಅವರಿಗೆ ಯಾವ ರೀತಿ ಒಂದು ಸಹಾಯವನ್ನು ಮಾಡುತ್ತೆ ಸರ್?
0: ಕಾನೂನು ಬಗ್ಗೆ ಹೇಳಬೇಕಂತಂದ್ರೆ ಕುಟುಂಬದಲ್ಲಿ ಯಾವುದೇ ವಯಸ್ಕ ವ್ಯಕ್ತಿ ಮಹಿಳೆಗೆ ತೊಂದರೆ ಕೊಡುವುದಾಗಿರ್ಬೋದು, ಆಕೆಯ ಆರೋಗ್ಯಕ್ಕೆ ಇರ್ಬೋದು, ಸುರಕ್ಷತೆಗೆ ಇರ್ಬೋದು,

ಮನಸ್ಸಿಗೆ ಒಳಪಡಿಸಿದ್ದಲ್ಲಿ ಆ ಮೇಲೆ ಆ ಸಂಬಂಧವಾಗಿ ದೂರನ್ನು ಕೂಡ ಕೊಡಲಿಕ್ಕೆ ಅವಳಿಗೆ ಅವಕಾಶ ಇದೆ, ಕಾನೂನು ಕ್ರಮ ಕೊಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಕೌಟುಂಬಿಕ ಹಿಂಸೆಗೆ ಒಳಗಾದ ಮಹಿಳೆ ತನ್ನ ದೂರನ್ನು ಸಂಬಂಧಪಟ್ಟ ಸಂರಕ್ಷಣಾಧಿಕಾರಿಗೆ ಅಥವಾ ಪೊಲೀಸ್ ಅಧಿಕಾರಿಗೆ ಅಥವಾ ಸೇವಾ ಸರಬುಜಾದಾರರಿಗೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಅಂದರೆ ದಂಡಾಧಿಕಾರಿಗಳಿಗೆ ಸಲ್ಲಿಸಬಹುದಾಗಿದೆ. ಅಂದರೆ ಭಾರತ ಮೇಲೆ ಏನು ವಿಕ್ಟಿಮ್ ಗರ್ಲ್ ಅಂದರೆ ಹೆಣ್ಮಗಳು ಇರ್ತಾಳೆ ಇನ್ನೊಂದು, ಅವಳಿಗೆ ಒದಗಿಸಲಾಗುವ ಸೇವೆಗಳ ಬಗ್ಗೆ ಆಕೆಗೆ ಮಾಹಿತಿ ಒದಗಿಸುವ ಜವಾಬ್ದಾರಿ ಅಂದರೆ ಸಂರಕ್ಷಣಾಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಇರ್ಬೋದು ಅಥವಾ ಸೇವಾ ಸರಬರಾಜುದಾರರು ಇರ್ಬೋದು, ಅವರೆಲ್ಲರೂ ಕೂಡ ಅವಳಿಗೆ ಆಕೆಗೆ ಇರುವಂತಹ ಹಕ್ಕು ಬಾಧ್ಯತೆಗಳ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅಥವಾ ಸೇವೆಗಳ ಬಗ್ಗೆ ಮೊದಲು ತಿಳಿಯಪಡಿಸಬೇಕಾಗ್ತದೆ. ಬಾಧಿತ ಮಹಿಳೆ ತಾತ್ಕಾಲಿಕವಾಗಿ ಅವಳು ಆಶ್ರಯವನ್ನು ಬಯಸಿದ್ರೆ ಆಶ್ರಯವನ್ನು ನೀಡಬೇಕಾಗ್ತದೆ, ವೈದ್ಯಕೀಯ ಸೇವೆಯನ್ನು ಬಯಸಿದ್ರೆ ವೈದ್ಯಕೀಯ ಸೌಲಭ್ಯವನ್ನು ನೀಡಬೇಕಾಗ್ತದೆ, ಉಚಿತ ಕಾನೂನು ನೆರವು ಕೇಳಿದರೆ ಉಚಿತ ಕಾನೂನಿನ ನೆರವಿನ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಬೇಕಾಗ್ತದೆ. ಅದಕ್ಕೆ ಈ ಎಲ್ಲ ಹಕ್ಕುಗಳನ್ನು ಸ್ವಲ್ಪ ಈ ಬಾಧಿತ ಮಹಿಳೆ ಅಂದರೆ ಹಿಂಸಾಚಾರಕ್ಕೆ ಒಳಪಟ್ಟಂತ ಮಹಿಳೆಗೆ ನೀಡಲಾಗಿದೆ ಕಾನೂನು ಪ್ರಕಾರ. ಹಾಗೆ ಬಾಧಿತ ಮಹಿಳೆ

ಯಾವ ರೀತಿಯ ರಕ್ಷಣೆ ಅಂತಂದ್ರೆ ಹಿಂಸೆಯ ವಿರುದ್ಧ ಮಹಿಳೆಯರಿಗೆ ರಕ್ಷಣೆ ಸಂರಕ್ಷಣೆ ಒದಗಿಸುವ ಒಂದು ಗೃಹ ಉದ್ದೇಶದಿಂದ ಈ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯ ರಕ್ಷಣೆ ಆಗಿರುವ 2005 ರಲ್ಲಿ

0: ಹಿಂಸೆ ಆಗಿದ್ರೆ ಅದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅವಳಿಗೆ ಅವಕಾಶ ಇದೆ.
1: ಸರ್, ಈಗ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆನೆ ಕೊಡ್ಬೇಕಾ ಅಥವಾ ಅವಳ ಪರವಾಗಿ ಯಾರಾದ್ರೂ ಕೊಡ್ಬಹುದಾ ಅಂತ?
0: ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಎಷ್ಟೋ ಸಂದರ್ಭ ಒಳಗ ಅವಳು ವೈದ್ಯಕೀಯ ಒಂದು ಸೌಲಭ್ಯ ಬೇಕಾಗಿರ್ತದೆ. ಅದಕ್ಕೆ ಎಷ್ಟೋ ಸಂದರ್ಭ ಒಳಗ ಅವಳನ್ನು ಈ ಏನು ಸಂರಕ್ಷಣಾಧಿಕಾರಿಗಳು ಇರ್ತಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅವಳನ್ನು ವೈದ್ಯಕೀಯ ಸೌಲಭ್ಯಕ್ಕಾಗಿ ಅವಳನ್ನು ಈ ಹಾಸ್ಪಿಟಲ್ನಲ್ಲಿ ಸೇರಿಸಿದ್ದೇ ಆದರೆ ಅವಳ ಪರವಾಗಿ ಆ ಮನೆಯ ಅಕ್ಕಪಕ್ಕದವರು ಕೊಡಬಹುದು ಅಥವಾ ಅವಳ ಪರವಾಗಿ ಅವಳಿಗೆ ಸಂಬಂಧಪಟ್ಟಂಥ ಅನ್ನ ಅಥವಾ ಅಕ್ಕ ಅಥವಾ ಮಕ್ಕಳು ಅಥವಾ ಇನ್ನಾರೋ ಅವಳ ಪರವಾಗಿ ಒಂದು ದೂರನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.
1: ಸರ್, ಈಗ ಹೇಳಿದ್ರಿ ಅವಳಿಗೆ ಕಾನೂನಿನ ಪ್ರಕಾರ ರಕ್ಷಣೆಯನ್ನು ಕೊಡ್ತಾರೆ, ಹಾಗೇನೆ ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಿ. ಆದ್ರೆ ಇವಾಗ ಕುಟುಂಬದಲ್ಲಿ ಈ ದೌರ್ಜನ್ಯ ಮಾಡ್ತಾರಲ್ವಾ, ಅವ್ರಿಗೂ ಕೂಡ ಕೆಲವೊಂದು ಸತಿ ಕಾನೂನು ಏನಾದ್ರೂ ವಾರ್ನಿಂಗ್ ಕೊಡ್ತಾ ಇರುತ್ತ, ಈ ರೀತಿ ಮಾಡಬಾರದು, ಈ ರೀತಿ ಹೊಡಿಬಾರದು ಅಂತ ಹೇಳಿ ಏನಾದ್ರೂ ವಾರ್ನಿಂಗ್ ಕೊಡ್ತಾ ಇರುತ್ತ?
0: ಅಂದ್ರೆ ವಾರ್ನಿಂಗ್ ಅಂತಂದ್ರೆ ಹೆಂಗಿದೆ ಅಂದ್ರೆ, ಕಾನೂನಲ್ಲಿ ಅದು ಮೊದಲೇ ಸಲ ಅಪರಾಧವಾಗಿದೆನೋ ಅಥವಾ ಎರಡನೇ ಸಲ ಅಪರಾಧವಾಗಿದೆನೋ ಅದನ್ನ ನೋಡ್ಬೇಕಾಗ್ತದೆ. ಮೊದಲೇ ಸಲ ಅಪರಾಧವಾಗಿದ್ರೆ ವಾರ್ನಿಂಗ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಶಿಕ್ಷೆ ಪ್ರಮಾಣ ಘೋಷಣೆ ಮಾಡಲಾಗಿದೆ ಕಾನೂನಿನಡಿಯಲ್ಲಿ. ಹಾಗೆ ಎರಡನೇ ಸಲ ಅಪರಾಧ ಆದರೂ ಕೂಡ ಇದೇ ರೀತಿ ಆದಂತ ಒಂದು ಪ್ರಮಾಣದ ಶಿಕ್ಷೆಯನ್ನು ಘೋಷಿಸಲಾಗಿದೆ, ಅದರ ಜೊತೆಗೆ ದಂಡನೂ ಕೂಡ ಹೇಳಲಾಗಿದೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರವರು. ಸರ್, ಇವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟು ಒಂದು ಆದೇಶವನ್ನ ಕೂಡ ಕೊಟ್ಟಿರುತ್ತೆ, ಆ ಆದೇಶದ ವಿರುದ್ಧ ಏನಾದರೂ ಕುಟುಂಬದವರು ನಡ್ಕೊಂಡ್ರೆ ಅವರಿಗೆ ಯಾವ ರೀತಿ ಕಾನೂನಿನ ಕ್ರಮ ಕೈಗೊಳ್ಳಾಗತ್ತೆ ಅಂತ?
0: ಅಂದ್ರೆ ಈಗಾಗಲೇ ಆದೇಶವನ್ನು ನೀಡಲಾಗಿದೆ, ಅದು ಮಧ್ಯಂತರ ಆದೇಶ ಇರಬಹುದು ಅಥವಾ ಫೈನಲ್ ಜಜ್ಮೆಂಟ್ ಇರಬಹುದು, ಅಂದ್ರೆ ಅಂತಿಮ ಆದೇಶ ಇರಬಹುದು. ಆ ಆದೇಶದ ವಿರುದ್ಧ ಏನಾದರೂ ನಡೆದುಕೊಂಡ್ರೆ, ಅಂದ್ರೆ ವಿರುದ್ಧ ಇರುವಂತಹ ವ್ಯಕ್ತಿ ಅದು ಗಂಡ ಇರಬಹುದು ಅಥವಾ ಗಂಡನ ಮನೆಯವರು ಇರಬಹುದು ಅಥವಾ ಅಂದ್ರೆ ಅವನ ತಂದೆ ತಾಯಿ ಇರಬಹುದು, ಅವ್ರು ಯಾರೇ ಆಗಿದ್ರು ಕೂಡ ಈ ಕಾನೂನಿನ ಅಡಿಯೊಳಗೆ ಒಂದು ಸಲ ಆದೇಶ ಆದರೆ ಆ ಆದೇಶವನ್ನು ಉಲ್ಲಂಘಿಸಿದರೆ ಅದಕ್ಕೆ ಶಿಕ್ಷೆ ಪ್ರಮಾಣ ಇದೆ ಮತ್ತು ಅದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರಿತೀವಿ ನಾವು. ಕಾನೂನನ್ನು ಮುರಿದರೆ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಶಿಕ್ಷೆ ಪ್ರಮಾಣ ಇದೆ.
1: ಸರ್, ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಲವಷ್ಟು ಮಹಿಳೆಯರ ಮನಸ್ಥಿತಿ ಸರಿ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಸುಳ್ಳು ಆರೋಪ ಅಂದ್ರೆ ಕಾನೂನು ನನ್ನ ಪರವಾಗಿದೆ ಅಂತ ಹೇಳಿ ಅದು ಒಂದು ನನಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ರೀತಿ ದೂರನ್ನ ಕೊಟ್ಟಾಗ ಏಕಾಏಕಿಯಾಗಿ ಆ ಮಹಿಳೆ ಕೊಟ್ಟಂತಹ ದೂರಿಗೆ ಅನುಗುಣವಾಗಿ ಆಕ್ಷನ್ ತಗೊಳಕಾಗುತ್ತಾ ಅಥವಾ ಬೇರೆ ಯಾವ ರೀತಿ ಅಂತ? ಸರ್,
0: ಈಗ ಹಿಂಸೆಗೆ ಒಳಗಾಗಿರುವಂತ ಮಹಿಳೆ ಒಂದು ವೇಳೆ ದೂರನ್ನ ಕೊಟ್ಟಿದ್ದರೆ ಆ ದೂರಿನ ಅನ್ವಯ ಮೊದಲು ಅದು ಆ ದೂರು ಸರಿಯಾಗಿ ಇದೆಯೋ ಇಲ್ಲವೋ, ಅಂದರೆ ಕ್ರಮಬದ್ಧವಾಗಿ ಇದೆಯೋ ಇಲ್ಲವೋ ಅದರ ಬಗ್ಗೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸಂರಕ್ಷಣಾಧಿಕಾರಿಗಳು ಇರ್ತಾರೆ. ಆ ಸಂರಕ್ಷಣಾಧಿಕಾರಿಗಳು ಆ ದೂರಿನ ಬಗ್ಗೆ ಅದರ ಸತ್ಯಾಸತ್ಯತೆಗಳ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ನಂತರದಲ್ಲಿಯೇ ಆ ದೂರನ್ನು ಅಡ್ಮಿಟ್ ಮಾಡಿಕೊಳ್ಳಿಕ್ಕೆ ಅಂದರೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅದಕ್ಕೆ ಸಂರಕ್ಷಣಾಧಿಕಾರಿಗಳು ಏನಿರ್ತಾರೆ ಅಥವಾ ಅದರ ನಂತರ ಇನ್ವೆಸ್ಟಿಗೇಷನ್ ಪೊಲೀಸ್ ಅಧಿಕಾರಿಗೆ ಹೋದರೆ ಅವರು ಕೂಡ ಅದು ದೂರು ಕೊಟ್ಟಿರುವುದು ಅದು ಸತ್ಯಾಸತ್ಯತೆಯನ್ನು ಅರಿತುಕೊಂಡ ನಂತರವೇ ಆ ದೂರಿನ ಕ್ರೆಡಿಬಿಲಿಟಿ ಅಂತ ಏನು ಕರಿತೀವಿ, ಆ ಕ್ರೆಡಿಬಿಲಿಟಿ ಬಗ್ಗೆ ಕೋರ್ಟ್ನಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಚರ್ಚೆಗೆ ಬರ್ತದೆ. ಅದಕ್ಕೆ ಸಂರಕ್ಷಣಾಧಿಕಾರಿಗಳು ಏನು ವರದಿ ನೀಡ್ತಾ ಇರ್ತಾರೆ ಆ ವರದಿ ನೀಡುವುದಕ್ಕಿಂತ ಮುಂಚೆ ಆ ದೂರಿನ ಪ್ರಕಾರ ಆ ದೂರು ಸರಿಯಾಗಿ ಇದೆಯೋ ಇಲ್ಲೋ, ಕ್ರಮಬದ್ಧವಾಗಿ ಇದೆಯೋ ಇಲ್ಲೋ, ಅದು ಕಾನೂನುಬದ್ಧವಾಗಿ ಇದೆಯೋ ಇಲ್ಲೋ, ಅದು ಕಾನೂನು ಚೌಕಟ್ಟಿನಲ್ಲಿ ಕೊಂಡಿರ್ತದೋ ಇಲ್ಲೋ ಅನ್ನುವಂಥ ಎಲ್ಲ ಅದರ ಬಗ್ಗೆನೂ ಕೂಡ ಓರೆ ಕೋರೆಗಳನ್ನು ನೋಡಿ ಆಮೇಲೆ ಆ ವರದಿಯನ್ನು ನೀಡಬೇಕಾಗ್ತದೆ.
1: ಸರಿ, ಈಗ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈಗ ಪ್ರಾಥಮಿಕವಾಗಿ ದೂರನ್ನ ಕೊಡಬೇಕು ಅಂದ್ರೆ ಹತ್ತಿರದಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರೋದಿಲ್ಲ, ಹಾಗೇನೆ ಒಂದು ಹಳ್ಳಿ ಆಗಿರುತ್ತೆ, ಆ ಸಂದರ್ಭದಲ್ಲಿ ಯಾರಿಗೆ ದೂರನ್ನ ಕೊಡಬೇಕು?
0: ಈಗಾಗಲೇ ನಾನು ಹೇಳಿದೆ, ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಕಾನೂನು ಇದೆ, ಅದು ಹಿಂಸೆಗೆ ಒಳಗಾಗಿರುವಂತಹ ಮಹಿಳೆ ಇರಬಹುದು ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆ ಇರಬಹುದು, ಅವಳು ಎಲ್ಲಿರ್ತಾಳೋ ಅಲ್ಲಿಂದನೇ ದೂರು ಕೊಡಬಹುದು. ಅಂದ್ರೆ ಈಗ ಒಂದು ದೂರನ್ನು ಕೊಡಬೇಕಾದ್ರೆ ಒಂದು 100-100ಗೆ ಡಯಲ್ ಮಾಡಿಬಿಟ್ರೆ ನೀವು ಎಲ್ಲಿ ಇರ್ತಿರೋ ಅಲ್ಲಿಂದನೇ ದೂರು ದಾಖಲು ಮಾಡಬಹುದು ಪೊಲೀಸ್ ಸ್ಟೇಷನ್ನಲ್ಲಿ.
1: ಸರ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಅಂತವ್ರಿಗೂ ಕೂಡ ಈ ಒಂದು 2005 ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಅವ್ರಿಗೂ ಕೂಡ ಅನ್ವಯ ಆಗುತ್ತಾ ಹೇಗೆ ಅಂತ? ಅಲ್ಲೇನಾದ್ರೂ ಈಗ ದೌರ್ಜನ್ಯ ನಡೆದ್ರೆ, ಅಲ್ಲೇನಾದ್ರೂ ವೈಲೆನ್ಸ್ ಏನಾದ್ರೂ ಆದ್ರೆ ಅಂತಹ ಸಂದರ್ಭದಲ್ಲಿ ಈ ಒಂದು ಆಕ್ಟ್ ಅಲ್ಲಿ ಕೆಲಸ ಮಾಡುತ್ತಾ ಅಂತ?
0: ಈ ಕಾನೂನಿನ ಅಡಿಯೊಳಗ ಈಗಾಗಲೇ ಹೇಳಿದ ಹಾಗೆ ಹಿಂಸೆಯಿಂದ ಮಹಿಳೆ ರಕ್ಷಣೆ ಅನ್ನುವಂಥ ಶಬ್ದವನ್ನು ಬಳಸಲಾಗಿದೆ. ಅಂದರೆ ಮಹಿಳೆ ಅಂತ ಬಳಸಲಾಗಿದೆ, ಮಹಿಳೆ ಅಂತಂದ ಮೇಲೆ ಆ ಮಹಿಳೆ

0: ತಿನ್ನಿ ಅಂತ ಹೇಳಿಲ್ಲ ಅವರು. ಆ ಮಹಿಳೆ ಅಂದರೆ ಕಟ್ಕೊಂಡಾಳು ಇರ್ಬೋದು ಅಥವಾ ಇಟ್ಕೊಂಡಾಳು ಇರ್ಬೋದು ಅನ್ನೋಂತ ಅಂದ್ರೆ ಒಂದು ಗಾದೆ ಮಾತೊಳಗೆ ಹೇಳ್ತೀವಿ. ಅದಕ್ಕೆ ಲಿವ್ ಇನ್ ರಿಲೇಷನ್ ಅಂತಂದ್ರೆ ಅದು ಕಟ್ಕೊಂಡವಳು ಆಗಿರಕ್ಕೆ ಸಾಧ್ಯ ಇಲ್ಲ, ಇಟ್ಕೊಂಡವಳು ಆಗಿರಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಳಿಗೂ ಕೂಡ ಈ ಕೌಟುಂಬಿಕ ಈ ಏನು ಹಿಂಸೆಯಿಂದ ಮಹಿಳೆ ರಕ್ಷಣೆ ಅಧಿನಿಯಮ ಅಡಿಯೊಳಗೆ ಅವಳಿಗೂ ಕೂಡ ಕಾನೂನಿನ ಅಡಿಯೊಳಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವಕಾಶವಿದೆ.
1: ಸರ್, ಇವಾಗ ಈ ಒಂದು ಕಾಯ್ದೆ ಮಹಿಳೆಗೆ ವರದಾನ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ಕಾಯ್ದೆಯ ಅಧಿನಿಯಮದಲ್ಲಿ ಬರುವಂತಹ ವ್ಯಾಖ್ಯಾನಗಳು ಯಾವ್ಯಾವು ಸರ್?
0: ಮೊದಲನೇದಾಗಿ ಹೇಳಬೇಕಂತಂದ್ರೆ ಬಾಧಿತ ವ್ಯಕ್ತಿ ಅಂದ್ರೆ ಯಾರು? ಈ ಕೌಟುಂಬಿಕ ಸಂಬಂಧ ಹೊಂದಿರುವಂತಹ ಅಥವಾ ಎದುರುಗಾರ ನಿಂತರ ಏನಾದರೂ ಹಿಂಸೆಯನ್ನ ಅವನಿಂದ ಪಡೆದುಕೊಂಡಿದ್ದೇ ಆದರೆ ಅಥವಾ ಅವರಿಂದ ಒಳಗಾಗಿದ್ದರೆ ಆ ಅಪಾದಿತ ಮಹಿಳೆ ಏನಿದ್ದಾಳೆ ಆಕೆಯೇ ಬಾಧಿತ ವ್ಯಕ್ತಿ ಅಂತ ಹೇಳಿ ಈ ವ್ಯಾಖ್ಯಾನ ಹೇಳುತ್ತದೆ. ಅಂದ್ರೆ ಈ ಅಧಿನಿಯಮದೊಳಗೆ ಯಾರ ವಿರುದ್ಧ ಏನು ದೌರ್ಜನ್ಯ ಆಗಿರ್ತದನೋ ಅವಳನ್ನೇ ಬಾಧಿತ ವ್ಯಕ್ತಿ, ಅಪಾದಿತ ಮಹಿಳೆ ಅಂತ ಹೇಳಿ ನಾವು ಮೊದಲೇದಾಗಿ ಹೇಳ್ತೇವೆ. ನಂತರ ಮಗು ಅಂತ ಬರ್ತದೆ. ಮಗು ಅಂತ ಬಂದಾಗ ಎಷ್ಟೋ ಸಂದರ್ಭಗಳಿಗೆ ಮಕ್ಕಳನ್ನು ದತ್ತು ಪಡೆದುಕೊಂಡಿರ್ತಾರೆ ಅಥವಾ ಮಲಮಕ್ಕಳು ಇರ್ತಾರೆ, ಹಾಗೆ ಸಾಕು ಮಕ್ಕಳು ಇರ್ತಾರೆ. ಅವರೆಲ್ಲರೂ ಕೂಡ 18 ವರ್ಷಗಿಂತ ಕಡಿಮೆ ಇರುವಂತಹ ವಯಸ್ಸಿನ ಮಕ್ಕಳಿಗೆ ನಾವು ಮಗು ಅಂತ ಹೇಳಿ ವ್ಯಾಖ್ಯಾನಿಸ್ತೇವೆ ಈ ಅಧಿನಿಯಮದ ಅಡಿಯೊಳಗೆ. ಹಾಗೆ ಕೌಟುಂಬಿಕ ಘಟನಾ ವರದಿ ಅಂತ ಹೇಳಿ ಬರ್ತದೆ, ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್. ಈಗಾಗಲೇ ಹೇಳಿದೆ ತಮಗೆ ನಾನು, ಈಗ ಈ ರಿಪೋರ್ಟ್ ಅನ್ನು ಕೊಡಬೇಕಾದ್ರೆ ಸಂರಕ್ಷಣಾಧಿಕಾರಿಗಳು ಕೊಡಬೇಕು. ಒಂದು ಸಲ ದೂರು ಬಂದ ನಂತರ ಆ ದೂರಿನ ಅನ್ವಯ ಈ ಘಟನಾ ವರದಿಯನ್ನು ನೀಡಬೇಕಾಗ್ತದೆ. ಆ ಬಾಧಿತ ವ್ಯಕ್ತಿಯಿಂದ ಕೌಟುಂಬಿಕ ಹಿಂಸೆಯ ಸಂಬಂಧ ಸ್ವೀಕರಿಸಲಾದಂಥ ದೂರಿನ ಸಂಬಂಧಿಸಿದವಾಗಿ ಒಂದು ನಮೂನೆಯೊಳಗೆ ಈ ವರದಿಯನ್ನು ನೀಡಬೇಕಾಗ್ತದೆ. ಅವರಲ್ಲಿ ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಏನಿರ್ತದೆ ಆ ಫಾರ್ಮ್ಯಾಟ್ನಲ್ಲೇ ಆ ವರದಿಯನ್ನು ನೀಡಬೇಕಾಗುತ್ತದೆ ಅಂತ ಅನ್ನುವಂಥ ವಿಷಯ. ಹಾಗೆ ಕೌಟುಂಬಿಕ ಸಂಬಂಧ ಅಂತಂದರೆ ಏನು? ಈ ಕೌಟುಂಬಿಕ ಸಂಬಂಧ ಅಂತಂದ್ಮೇಲೆ ನಾವು ಸಹಭಾಗಿತ್ವದಲ್ಲಿ ನಾವು ಬಾಳ್ತಾ ಇರ್ತೇವೆ. ಅಂದರೆ ಒಂದು ಮನೆಯೊಳಗೆ ಎಲ್ಲರೂ ಕೂಡ ನಾವು ಬಾಳ್ವೆಯನ್ನು ಮಾಡ್ತಾ ಇರ್ತೇವೆ. ಆ ಬಾಳ್ವೆ ಮಾಡುವಂಥ ಮನೆಯೊಳಗೆ ಈ ಕೃತ್ಯ ನಡೆದಿದ್ದೇ ಆದರೆ, ಅಂದರೆ ಈ ಅಹಿತಕರ ಘಟನೆ ನಡೆದಿದ್ದೇ ಆದರೆ ಆ ಘಟನೆ ನಡೆದಂಥ ಸಂಬಂಧ ಕೌಟುಂಬಿಕ ಸಂಬಂಧ ಅಂತ ಹೇಳಿ ಕರಿತೀವಿ. ಆ ಸಂಬಂಧದೊಳಗಾಗಿರುವಂಥ ಕೌಟುಂಬಿಕ ಸಂಬಂಧ. ಹಾಗೆ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅಂದರೆ ದಂಡಾಧಿಕಾರಿಗಳಂತೇಳಿ ಯಾರಿಗೆ ಕರಿತೀವಿ ಈ ಅಧಿನಿಯಮ ಅಡಿಯೊಳಗಂತಂದ್ರೆ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳಿಗೆ ಮತ್ತು ಮೆಟ್ರೋಪಾಲಿಟಿನ್ ಸಿಟಿಯೊಳಗೆ ಇರುವಂಥ ಸಂದರ್ಭಗಳಿಗೆ ಮಹಾನಗರ ದಂಡಾಧಿಕಾರಿಯ ಅಧಿಕಾರ ವ್ಯಾಪ್ತಿಯೊಳಗೆ ಬರುವಂಥ ಸ್ಥಳಗಳು. ಅಂದರೆ ಈ ಏನು ಈ ಅಪರಾಧಗಳು ನಡೆದಿರ್ತವೆ, ಹಿಂಸೆಗಳು ನಡೆದಿರ್ತವೆ, ಇವು ಬಾಧಿತ ವ್ಯಕ್ತಿ ತಾತ್ಕಾಲಿಕವಾಗಿ ಇರ್ಬೋದು ಅಥವಾ ಖಾಯಂವಾಗಿ ಇರುವಂಥ ವಾಸಿಸುವಂಥ ಸ್ಥಳ ಆಗಿರ್ಬೋದು ಅಥವಾ ಈ ಎದುರುಗಾರ ಅಂದರೆ ಪ್ರತ್ಯರ್ಜಿದಾರ ವಿರುದ್ಧ ಇರುವಂಥ ಒಂದು ಗಂಡ ಇರ್ಬೋದು ಅಥವಾ ಗಂಡನ ಮನೆಯವರಿರ್ಬೋದು ಅವರು ವಾಸಿಸಿರುವಂಥ ಸ್ಥಳಗಳಿರ್ಬೋದು ಅಥವಾ ಕೌಟುಂಬಿಕ ಹಿಂಸೆ ನಡೆದಿರುವಂಥ ಒಂದು ಸ್ಥಳ ಇರ್ಬೋದು. ಆ ಸ್ಥಳ ಯಾವ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತದೋ ಆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಈ ಕೇಸನ್ನು ದಾಖಲಿಸಬೇಕಾಗ್ತದೆ. ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೇಸ್ ಕೋರ್ಟ್ನಲ್ಲೇ ಈ ರೀತಿಯಾದಂಥ ದೂರನ್ನು ದಾಖಲಿಸಬೇಕಾಗ್ತದೆ. ಹಾಗೆ ಮೆಟ್ರೋಪಾಲಿಟಿನ್ ಸ್ಥಳಗಳಲ್ಲಿ ಅಂದರೆ ಮಹಾನಗರ ಸ್ಥಳಗಳಲ್ಲಿ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಅಂತ ಇರ್ತಾರೆ, ಆ ಕೋರ್ಟ್ನಲ್ಲೇ ಈ ರೀತಿಯಾದಂಥ ದೂರನ್ನು ಸಲ್ಲಿಸಬೇಕಾಗ್ತದೆ. ಹಾಗೆ ಹಣಕಾಸಿನ ಪರಿಹಾರಗಳನ್ನು ಸಹಿತ ನೀಡಲಿಕ್ಕೆ ಕೆಲವೊಂದು ಸಂದರ್ಭಗಳಿಗೆ ಅವಕಾಶಗಳು ಇರ್ತವೆ. ಹಣಕಾಸು ಮಾನಿಟರಿ ರಿಲೀಫ್ ಅಂತ ಹೇಳಿ ನಾವು ಕರಿತೀವಿ. ಆ ರಿಲೀಫ್ಗಳನ್ನು ನೀಡಬೇಕಾದರೆ ಯಾವುದನ್ನ ನೋಡಿ ರಿಲೀಫ್ ಕೊಡಬೇಕಾಗ್ತದೆ ಅಂದ್ರೆ ಅರ್ಜಿ ವಿಚಾರಣೆಯ ಸಂದರ್ಭದೊಳಗೆ ಕೌಟುಂಬಿಕ ಹಿಂಸೆಯ ಪರಿಣಾಮವಾಗಿ ಬಾಧಿತ ವ್ಯಕ್ತಿ ಅಂದ್ರೆ ಮಹಿಳೆ ಏನಿರ್ತಾಳೆ ಅವಳಿಗೆ ಭರಿಸಬೇಕಾದಂತ ಈ ಕೇಸ್ ದಾಖಲು ಮಾಡಬೇಕಾದ್ರೆ ಕೆಲವೊಂದು ದಾಖಲು ಮಾಡಬೇಕಂತ ಅಂದ್ರೆ ಕೋರ್ಟ್ ವೆಚ್ಚ ಇರ್ತದೆ, ಆ ವೆಚ್ಚನ್ನು ಭರಿಸಲಿಕ್ಕೆ ಅವಳಿಗೆ ಆಗ್ತಾ ಇರಂಗಿಲ್ಲ. ಹಾಗೆ ಆರ್ಥಿಕ ನಷ್ಟಗಳು ಸಂಭವಿಸಿರ್ತವೆ, ಆ ಸಂಭವವಾದಂತ ನಷ್ಟಗಳನ್ನು ಸಹಿತ ಆ ಬಾಧಿತ ವ್ಯಕ್ತಿಗೆ ಅಂದ್ರೆ ಕೊಡ್ಲಿಕ್ಕೆ ಆಗ್ತಾ ಇರಂಗಿಲ್ಲ. ಅದಕ್ಕೆ ಅಂತ ಒಂದು ಸಂದರ್ಭ ಒಳಗೆ ಈ ಹಣಕಾಸಿನ ಪರಿಹಾರಗಳನ್ನು ಸಹಿತ ನೀಡಲಿಕ್ಕೆ ಈ ನ್ಯಾಯಾಲಯಗಳಿಗೆ ಅವಕಾಶವನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ. ಹಾಗೆ ಸಂರಕ್ಷಣಾಧಿಕಾರಿ ಅಂತ ಹೇಳಿ ಬರ್ತಾರೆ, ಪ್ರೊಟೆಕ್ಷನ್ ಆಫೀಸರ್ ಅಂತ ಹೇಳಿ. ಅಂದರೆ ಈ ಕಾಯ್ದೆಯೊಳಗೆ ಪ್ರೊಟೆಕ್ಷನ್ ಅಧಿಕಾರಿಗಳ ಕಾರ್ಯವ್ಯಾಪ್ತಿ ಏನು, ಅವರಿಗೆ ನೀಡಬೇಕಾದಂಥ ಅಧಿಕಾರಗಳೇನು, ಹಾಗೆ ಆ ಸಂರಕ್ಷಣಾ ಅಧಿಕಾರಿಗಳು ಮಹಿಳೆನೇ ಇರಬೇಕಾಗ್ತದೆ. ಅಂದರೆ ಹೆಚ್ಚಿನ ಸಂದರ್ಭಗಳಿಗೆ ಯಾಕಂದರೆ ಮಹಿಳೆಗೆ ದೌರ್ಜನ್ಯ ಆಗ್ತದೆ ಅಂದರೆ ಮಹಿಳೆ ಇದ್ದರೆ ಆ ಸರಿಯಾದಂಥ ಒಂದು ರಿಪೋರ್ಟ್ ಬರ್ತದೆ, ವರದಿ ಬರ್ತದೆ ಅನ್ನುವಂಥ ವಿಚಾರ ಇದೆ. ಅದಕ್ಕೆ ಸಂರಕ್ಷಣಾ ಅಧಿಕಾರಿಗಳು ಮಹಿಳೆ ಇರಬೇಕು ಅನ್ನುವಂಥ ವಿಚಾರವನ್ನು ಸಹಿತ ಅಧಿನಿಯಮದಲ್ಲಿ ಹೇಳಲಾಗಿದೆ. ಹಾಗೆ ಸಂರಕ್ಷಣಾ ಆದೇಶ, ಈ ಸಂರಕ್ಷಣಾ ಆದೇಶವನ್ನು ಯಾರು ಮಾಡಬೇಕು? ಈ ಸಂರಕ್ಷಣಾ ಆದೇಶವನ್ನು ದಂಡಾಧಿಕಾರಿಗಳನ್ನೇ ಮಾಡಬೇಕು ಅಂದರೆ ಮ್ಯಾಜಿಸ್ಟ್ರೇಟನ್ನೇ ಮಾಡಬೇಕಾಗ್ತದೆ. ಹಾಗೆ ವಾಸದ ಆದೇಶ, ಈ ರೆಸಿಡೆನ್ಸಿಯಲ್ ಏನು ಕೆಲವೊಂದು ಆದೇಶಗಳಾಗ್ತವೆ, ರೆಸಿಡೆನ್ಸಿಯಲ್ ಆರ್ಡರು, ಅವನು ಕೂಡ ಯಾರು ಮಾಡಬೇಕು? ಮ್ಯಾಜಿಸ್ಟ್ರೇಟನ್ನೇ ಮಾಡಬೇಕು. ಅಂದರೆ ಅವಳು ಎಲ್ಲಿ ಅಂದರೆ ಉಳಿಬೇಕು, ಅಂದರೆ ಅವರು ಎಲ್ಲಿ ಇರಬೇಕು, ಈ ಹಿಂಸೆ ಆದ ತಕ್ಷಣ ಅವಳನ್ನು ಎಲ್ಲಿ ಇಡಬೇಕಾಗ್ತದೆ, ಅಂದ್ರೆ ರಕ್ಷಣೆ ಕೊಡುವಂತ ಗ್ರಹಗಳಿರಬೇಕು ಅಥವಾ ಈ ಹಾಸ್ಪಿಟಲ್ ನಲ್ಲಿ ಇಡಬೇಕು ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಇಡಬೇಕು, ಅದ್ರ ಬಗ್ಗೆನೂ ಸಹಿತ ಮ್ಯಾಜಿಸ್ಟ್ರೇಟ್ ಅನ್ನೇ ಆದೇಶ ಮಾಡ್ತಾರೆ. ಹಾಗೆ ಪ್ರತ್ಯರ್ಜಿದಾರ, ಈ ರೆಸ್ಪಾಂಡೆಂಟ್, ಎದುರುಗಾರ ಅಂತ ಏನ್ ಕರಿತೀವಿ, ಈ ಎದುರುಗಾರ ಯಾರು ಇರ್ತಾರೆ ಅಂದ್ರೆ ಯಾವ ವಯಸ್ಸಿನವ್ರು ಇರ್ತಾರೆ ಅಥವಾ ಯಾವ ಬಾಧಿತ ಮಹಿಳೆಗೆ ತೊಂದರೆ ಕೊಟ್ಟಂತವ್ರು ಯಾರ್ಯಾರು, ಅವರು ಯಾವ ರೀತಿಯಾಗಿ ಈ ಅವಳಿಗೆ ಹಿಂಸೆಯನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಿರ್ಧರಿಸುವ ಅಧಿಕಾರವನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಲಾಗಿದೆ. ಹಾಗೆ ಈ ಸಹಭಾಗಿತ್ವದ ಗೃಹ ಕೃತ್ಯ ಅಂತ ಹೇಳಿ ಇರ್ತದೆ, ಅಂದ್ರೆ ಶೇರ್ಡ್ ಹೌಸ್ ಅಂತ ನಾವು ಕರಿತೀವಿ. ಆ ಶೇರ್ಡ್ ಹೌಸ್ ನಲ್ಲೇನೆ ಸಾಕಷ್ಟು ಕೃತ್ಯಗಳು ನಡೀತಾ ಇರ್ತವೆ, ಯಾಕಂದ್ರೆ ಇವೆಲ್ಲ ಕ್ಲೋಸ್ ಡೋರ್ ಅಫೆನ್ಸ್ ಅಂತ ನಾವು ಕರಿತೀವಿ. ಎಲ್ಲ ಕ್ಲೋಸ್ ಡೋರ್ ಅಫೆನ್ಸ್ ನಲ್ಲಿ ಈ ರೀತಿಯಾದಂತಹ ದೌರ್ಜನ್ಯಗಳು ಅಂದ್ರೆ ಎದುರುಗಾರ ನಿಂತ್ರ ಇರ್ಬೋದು ಅಥವಾ ಎದುರುಗಾರ ಮನೆಯವರಿಂತರ ಇರ್ಬೋದು, ಏಕಾಂಗಿ ಇದ್ದಾಗಿರ್ಬೋದು ಅಥವಾ ವಾಸವಾಗಿದ್ದಾಗಿರ್ಬೋದು ಅಥವಾ ಹಂತ ಹಂತವಾಗಿರ್ಬೋದು, ಅಂದ್ರೆ ಬಾಧಿತ ಮಹಿಳೆಗೆ ಯಾವ ರೀತಿಯಾಗಿ ಟಾರ್ಚರ್ ಅಂದ್ರೆ ಹಿಂಸೆಯನ್ನು ಕೊಟ್ಟಿರ್ತಾರೆ ಆ ರೀತಿಯಾದಂತಹ ಹಿಂಸೆಗಳನ್ನ ಸಹಭಾಗಿತ್ವದ ಕೃತ್ಯದಲ್ಲಿ ನಡೆದಂತ ಹಿಂಸೆಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗೆ ಆಶ್ರಯ ಮನೆಗಳು ಅಂತ ಅಂತೀವಿ. ಈಗ ಕೃತ್ಯ ಆದ ನಂತರ ಅವಳು ಮತ್ತು ಆ ಮನೆಯಲ್ಲಿ ಇರದೇ ಹೋದರೆ ಅಥವಾ ಇರ್ಲಿಕ್ಕೆ ಮನಸ್ಸು ಮಾಡದೆ ಇದ್ರೆ ಅವಳನ್ನ ಆಶ್ರಯ ಮನೆಗೆ ಸೇರಿಸುವಂತಹ ಅಧಿಕಾರವನ್ನು ಅಥವಾ ಆ ರೀತಿಯಾದಂತಹ ಹಕ್ಕನ್ನು ಸಹಿತ ಆ ಮಹಿಳೆಗೆ ನೀಡಲಾಗಿದೆ. ಇನ್ನು ಕೌಟುಂಬಿಕ ಹಿಂಸೆ ಅಂತ ಬರ್ತದೆ, ಇದು ಬಹಳ ಇಂಪಾರ್ಟೆಂಟ್ ಮಹತ್ವದ್ದು. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಈ ನಿಯಮದ ಅಡಿಯೊಳಗೆ ಅಂದರೆ ಕಲಂ 3 ಹೇಳಲಾಗಿದೆ. ಈ ಕಲಂ ಒಳಗೆ ಹೇಳಿದಂತಹ ವಿಷಯಗಳಂತಂದ್ರೆ ಅವಳ ವಿರುದ್ಧ ನಡೆದಿರುವಂಥ ದುರ್ನಾಡತೆಗಳು ಅಥವಾ ಅವಳ ವಿರುದ್ಧ ನಡೆದಿರುವಂಥ ಕೆಲವೊಂದು ಕೌಟುಂಬಿಕ ಹಿಂಸೆಗಳು ಯಾವ ರೀತಿಯಾದಂಥವು ಅಂತಂದರೆ ಅವಳಿಗೆ ಆಗಿರುವಂಥ ದೈಹಿಕ ಹಿಂಸೆಗಳಿರ್ಬೋದು ಅಥವಾ ಮಾನಸಿಕ ಕೊಡುವಂಥ ತೊಂದರೆಗಳಿರ್ಬೋದು ಅಥವಾ ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಡುವಂಥ ಹಿಂಸೆಗಳಿರ್ಬೋದು, ಸುರಕ್ಷತೆಗೆ ಇರುವಂಥ ಹಿಂಸೆಗಳಿರ್ಬೋದು ಅಥವಾ ಜೀವಕ್ಕೆ ಇರುವಂಥ ಅಪಾಯಗಳಿರ್ಬೋದು, ಅಯೋಗ್ಯಕ್ಕೆ ಆಗಿರುವಂಥ ಹಾನಿಗಳಿರ್ಬೋದು, ಹಾಗೆ ಆಕೆಗೆ ಸೌಖ್ಯಕ್ಕೆ ಇರುವಂಥ ತೊಂದರೆಗಳಿರ್ಬೋದು, ಇವೆಲ್ಲ ಲೋಪಗಳು ಅಥವಾ ಅಪಾಯಗಳನ್ನು ಏನು ಒಡ್ತಾರೆ ಆ ಕೃತ್ಯಕ್ಕೇನೆ ಆ ಲೋಪ ಅಥವಾ ನಡತೆ ಅಥವಾ ದೈಹಿಕ ಅಥವಾ ಲೈಂಗಿಕ ನಿಂದನೆ, ದುರುಪಯೋಗ ಅಥವಾ ಶಾಬ್ದಿಕ ಅಂದ್ರೆ ಒರಲ್ ಆಗಿರ್ಬೋದು, ಬಾಯಿಮಾತಿನಿಂದ ಇರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೋದು, ಆರ್ಥಿಕ ನಿಂದನೆ ಅಂತ ಹೇಳಿ ನಾವು ಈ ಅಧಿನಿಯಮದೊಳಗೆ ಕರಿತೀವಿ. ಹಾಗೇನೆ ಮತ್ತೆ ಅದಕ್ಕೆ ನಾವು ಕೌಟುಂಬಿಕ ಹಿಂಸೆ ಅಂತ ಕರಿತೀವಿ. ಅವಳಿಗೆ ಸಂಬಂಧಪಡುವಂತ ಒಂದು ವರದಕ್ಷಿಣೆಯ ಕಿರುಕುಳ ಇರ್ಬೋದು ಅಥವಾ ಅವಳಿಗೆ ಸಂಬಂಧಪಡುವಂತ ಸ್ವತ್ತಿನ ವಿಷಯ ಇರ್ಬೋದು, ಪ್ರಾಪರ್ಟಿ, ಹಾಗೆಯೇ ಮೌಲ್ಯಯುತವಾದಂಥ ಭದ್ರತೆ, ಈ ಬಂಗಾರ ಬೆಳ್ಳಿ ಇರ್ಬೋದು ಆಕೆಗೆ ಸಂಬಂಧಪಡುವಂಥದ್ದು, ಅವಳನ್ನು ಆ ಬಂಗಾರ ಬೆಳ್ಳಿಯನ್ನು ಕಸ್ಕೊಂಡು ಅವಳನ್ನು ಕಳಿಸಿದ್ದೇ ಆದರೆ ಅಥವಾ ಮನೆಯಿಂದ ಹೊರಗೆ ಹಾಕಿದ್ದೇ ಆದರೆ ಅದನ್ನು ಸಹಿತ ಇದರಲ್ಲಿ ಕೌಟುಂಬಿಕ ಹಿಂಸೆ ಅಂಥೇಳಿ ನಾವು ಪರಿಗಣಿಸಬೇಕಾಗ್ತದೆ. ಹಾಗೆ ಅಂದರೆ ಘಾಸಿಗೊಳ್ತಾ ಇರ್ತಾರೆ ಎಷ್ಟೊಂದು ಸಂದರ್ಭಗಳಿಗೆ ಬಾಧಿತ ವ್ಯಕ್ತಿ ದೈಹಿಕವಾಗಿ ಘಾಸಿಗೊಳ್ತಾ ಇರ್ತಾರೆ ಅಥವಾ ಮಾನಸಿಕವಾಗಿ ಘಾಸಿಗೊಳ್ತಾ ಇರ್ತಾರೆ ಅಥವಾ ಅವಳಿಗೆ ಏನಾದರೂ ಒಂದು ಅಂಜಿಕೆ ಹಾಕಿ ಅಪಾಯಕ್ಕೆ ಒಡ್ಡಿ ಈ ಎಲ್ಲ ವಸ್ತುಗಳನ್ನು, ಪ್ರಾಪರ್ಟಿ ಇರ್ಬೋದು ಅಥವಾ ಮೌಲ್ಯಯುತವಾದಂಥ ವಸ್ತುಗಳಂತ ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಅಕ್ಕಿ ಕಡೆಂತರ ಪಡ್ಕೊಳ್ಳುವುದು ಮಾಡಿದರೆ ಅದು ಕೌಟುಂಬಿಕ ಹಿಂಸೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಸಹಿತ ಇದರಲ್ಲಿ ಹೇಳಲಾಗಿದೆ. ಹೀಗೆ ಇನ್ನೂ 10 ವಿಷಯಗಳಿದೆ, ಅದೆಲ್ಲ ಹೇಳಲಿಕ್ಕೆ ಬಹುತೇಕ ಸಮಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಂಗಿಕ ನಿಂದನೆ ಇರ್ಬೋದು ಅಥವಾ ಶಾಬ್ದಿ ಅಂದರೆ ಬಾಯಿ ಮಾತಿನಿಂತರ ಭಾವನಾತ್ಮಕವಾಗಿ ನಿಂದನೆ ಇರ್ಬೋದು ಅಥವಾ ಆರ್ಥಿಕ ನಿಂದನೆಗಳಿರ್ಬೋದು ಅಂದರೆ ಅಥವಾ ಸಂಪನ್ಮೂಲಗಳು ಅಂದರೆ ಹಿಂಗ 10 ವಿಷಯಗಳು ಹೇಳ್ತಾ ಹೋದರೆ ಇನ್ನೂ ವಿಷಯಗಳು ಸಾಕಷ್ಟು ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಅಂದರೆ ದೈಹಿಕವಾಗಿ ಮಾತ್ರ ಹಿಂಸೆ ಆಗದೆ ಅದು ಮಾನಸಿಕವಾಗಿ ಹಿಂಸೆ ಆಗಿದ್ರೂ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ.
0: ಹೌದು.

0: ದೌರ್ಜನ್ಯದಲ್ಲೂ ಸಹಿತ ನಾವು ನೋಡ್ತಾ ಇದ್ದೀವಿ. ಈ ಕೌಟುಂಬಿಕ ದೌರ್ಜನ್ಯ ಒಳಗೆ ಎಲ್ಲಿ ನನ್ನ ಗಂಡನ ವಿರುದ್ಧನೇ ನಾವು ದೂರು ಕೊಡಬೇಕಾಗ್ತದೆ, ಎಲ್ಲಿ ನಾನು ನನ್ನ ಮಾವ ಅತ್ತಿ ಮಾವನ ಮೇಲೇ ದೌರ್ಜನ್ಯ ದೂರು ಕೊಡಬೇಕಾಗ್ತದೆ, ಕೌಟುಂಬಿಕ ಹಿಂಸೆಯ ದೌರ್ಜನ್ಯ ಕೊಡಬೇಕಾಗ್ತದೆ ಅನ್ನುವಂಥ ಒಂದು ವಿಚಾರದೊಳಗೆ ಮಹಿಳೆ ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದಾಳೆ. ಅದಕ್ಕೆ ಏನಿಲ್ಲ, ಕಾನೂನು ಅಡಿಯೊಳಗೆ ಸಾಕಷ್ಟು ಅವಕಾಶಗಳಿದೆ ದೂರನ್ನು ನೀಡಲಿಕ್ಕೆ. ಆ ದೂರನ್ನು ನೀಡಿದ ಮೇಲೂ ಕೂಡ ಅದರ ಮೇಲೆ ನಿಮಗೆ ಅನುಕೂಲವಾಗುವ ರೀತಿಯೊಳಗೆ ಅಂದರೆ ಸಂರಕ್ಷಣಾ ಅಧಿಕಾರಿಗಳಿದ್ದಾರೆ, ಆ ಸಂರಕ್ಷಣಾಧಿಕಾರಿಗಳು ಇಮಿಡಿಯೇಟ್ ಆಗಿ ವರದಿಯನ್ನು ಕೊಡಂಗಿಲ್ಲ, ಅದು ಸತ್ಯಾಸತ್ಯತೆಯನ್ನು ನೋಡಿ ವರದಿಯನ್ನು ನೀಡ್ತಾರೆ. ಅದಕ್ಕೆ ನಿಜವಾಗಿಯೂ ಸಹಿತ ಕೌಟುಂಬಿಕ ಹಿಂಸೆ ಜರುಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ನೋಡಿದ ಮೇಲೆಯೇ ಅವರು ವರದಿಯನ್ನು ಕೊಡ್ತಾರೆ. ಈಗ ಎಷ್ಟೋ ಸಂದರ್ಭಗಳಿಗೆ ದೈಹಿಕವಾಗಿ ನಾವು ನೋಡಿದಾಗ ಹೊಡಿಬಡಿ ಮಾಡಿರ್ತಾರೆ ಅಥವಾ ಮೈ ಮೇಲೆ ಏನಾದರೂ ಕಚ್ಚುಗಳಿರ್ತವೆ, ಅದರ ಏನಾದರೂ ಒಂದು ಹರ್ಟ್ಗಳಿರ್ತವೆ, ಗ್ರೀವಸ್ ಹರ್ಟ್ಗಳಿರ್ತವೆ, ಅವೆಲ್ಲವನ್ನು ನೋಡಿನೂ ಕೂಡ ಆ ಸಂರಕ್ಷಣಾ ಅಧಿಕಾರಿಗಳು ಫಾಲ್ಸ್ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ. ಅದನ್ನು ವೈದ್ಯಕೀಯ ವಿಚಾರಣೆಗೆ ಒಳಪಡಿಸಿ ಅಂದರೆ ವೈದ್ಯಕೀಯ ಸೌಲಭ್ಯಕ್ಕೆ ಒಳಪಡಿಸಿ ಅವಳನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಆ ಮನೆಯವರ ವಿರುದ್ಧ ದೂರು ಕೊಡಲಿಕ್ಕೆ ಅವಕಾಶಗಳು ಇರ್ತವೆ. ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಸಹಿತ ತಮಗೆ ದೂರು ಬಂದ ತಕ್ಷಣ ಅಥವಾ ಸಂರಕ್ಷಣಾ ಅಧಿಕಾರಿಗಳು ವರದಿಯನ್ನು ನೀಡಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಂಗಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಕೇಸ್ನಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಬಂದಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂಡರ್ ಬರುವಂಥ ದೂರುಗಳಿರ್ಬೋದು ಅಥವಾ ಈ ಕುಟುಂಬದಲ್ಲಿ ಇನ್ನುಳಿದ ದೌರ್ಜನ್ಯಗಳು ಅಂತಂದರೆ ಈ ಇದನ್ನಿರ್ಬೋದು, ಏನಂದರೆ ಡೌರಿ ಅರೇಸ್ಮೆಂಟ್ ಆ್ಯಕ್ಟ್ನಲ್ಲಿ ಬರುವಂಥ ಕೇಸ್ಗಳಿರ್ಬೋದು, ಅವು ಯಾವೇ ಬಂದರೂ ಕೂಡ ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡೇ ನಂತರ ದೂರನ್ನು ದಾಖಲಿಸಿಕೊಳ್ಬೇಕನ್ನುವಂಥದ್ದು ವಿಚಾರವನ್ನು ಹೇಳಲಾಗಿದೆ. ಅದಕ್ಕೆ ಮಹಿಳೆಯರು ಯಾವುದೇ ರೀತಿಯಾಗಿ ಹಿಂದೆ ಮುಂದೆ ನೋಡದೆ ಸರಿಯಾದ ದೂರನ್ನು ಅಂದರೆ ಒಂದು ಸಂರಕ್ಷಣಾಧಿಕಾರಿ ಜೊತೆಗೆ ಚೆನ್ನಾಗಿ ಚರ್ಚೆ ಮಾಡಿಕೊಂಡು ಅಥವಾ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇವೆರಡೂ ಆಗದೆ ಹೋದ ಸಂದರ್ಭ ಒಳಗೆ ಕೋರ್ಟಿಗೆ ಬಂದು ನ್ಯಾಯಾಲಯದಲ್ಲಿ ವಕೀಲರ ಮುಖಾಂತರ ಚರ್ಚೆ ಮಾಡೋದ್ರ ಮೂಲಕ ಯಾವ ರೀತಿಯಾದ ಹಿಂಸೆಗಳಾಗಿದೆ ಅದಕ್ಕೆ ಅಡಕವಾಗಿರುವಂಥ ಒಂದು ದಾಖಲಾತಿಗಳನ್ನು ನೀಡಿ ಆ ದಾಖಲಾತಿಗೆ ಅನುಗುಣವಾಗಿ ಆ ಕೇಸನ್ನು ತಯಾರು ಮಾಡಿದ್ದೇ ಆದರೆ ಅವಳಿಗೆ ಯಾವ ರೀತಿಯಾದಂಥ ತೊಂದರೆ ಬರೋಂಗಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ಬಾಧಿತ ಮಹಿಳೆ ಹಿಂಸೆಗೆ ಒಳಗಾದಂತ ಸಂದರ್ಭ ಒಳಗೆ ಅವಳು ದೂರು ನೀಡಿದ ಮೇಲೆ ಆ ದೂರಿನ ಪ್ರಕಾರ ಸಂರಕ್ಷಣಾಧಿಕಾರಿಗಳು ತಮ್ಮ ಒಂದು ವರದಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಥವಾ ಪೊಲೀಸರಿಗೆ ಅಧಿಕಾರಿಗಳಿಗೆ ಹಾಜರುಪಡಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಇರ್ಬೋದು ಅಥವಾ ಸೇವಾ ಸರ್ವದ ರಾಜದಾರರು ಅಂದರೆ ಈಗ ಸರ್ವಿಸ್ ಪ್ರೊವೈಡರ್ಗಳು ಏನಿರ್ತಾರೆ ಅವರುಗಳು ಈ ಸತ್ಯಾಸತ್ಯತೆಯನ್ನು ಅರ್ಥ ದಂಡಾಧಿಕಾರಿಗಳಿಗೆ ಈ ವರದಿಯನ್ನು ನೀಡ್ತಾರೆ. ವರದಿ ನೀಡಿದ ನಂತರ ಕೇಸ್ ಪ್ರಾರಂಭ ಆಗ್ತದೆ. ಕೇಸ್ ಅಂದರೆ ವರದಿ ನೀಡಿದ ನಂತರ ನೋಟಿಸ್ ಜಾರಿ ಆಗ್ತವೆ ವಿರುದ್ಧ ಬಾಜು ಅದವರಿಗೆ ಅಂದರೆ ಎದುರುಗಾರರಿಗೆ, ಗಂಡ ಇರ್ಬೋದು ಅಥವಾ ಗಂಡನ ಮನೆಯವರಿರ್ಬೋದು. ಅವ್ರ ನೋಟಿಸ್ ಜಾರಿ ಆದ ನಂತರ ಅವಳಿಗೆ ಆಶ್ರಯ ಮನೆಗಳನ್ನು ನೀಡಬೇಕು ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದನ್ನು ಈ ಸಂರಕ್ಷಣಾಧಿಕಾರಿಗಳು ಮತ್ತು ಸಂರಕ್ಷಣಾಧಿಕಾರಿಗಳಿಗೆ ಸಂಬಂಧಪಡುವಂಥ ಏನು ಕರ್ತವ್ಯಕ್ಕೆ ಸಂಬಂಧಪಡುವಂಥ ವ್ಯಕ್ತಿಗಳು ಇರ್ತಾರೆ ಅವರು ತಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಈ ಸೇವೆ ಒದಗಿಸುವವರು ಸರ್ವಿಸ್ ಪ್ರೊವೈಡರ್ಗಳು ಕೂಡ ತಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಇದೆಲ್ಲ ಆದ ನಂತರ ಈ ಕೌಟುಂಬಿಕ ಹಿಂಸೆಯನ್ನು ಈ ಹಿಂಸೆ ಆಗಿದೆ ಅನ್ನೋದನ್ನು ದೃಢಪಡಿಸಿಕೊಂಡು ನಂತರ ಈ ದಂಡಾಧಿಕಾರಿಗಳು ಏನಿದ್ದಾರೆ ಮ್ಯಾಜಿಸ್ಟ್ರೇಟು ಅವರು ಇದನ್ನು ಒಂದು ಆದೇಶವನ್ನು ಮಾಡ್ತಾರೆ. ಆ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೆ 30 ದಿವಸದಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಮಹಿಳೆಗೆ ಅವಕಾಶ ಇದೆ. ಅದಕ್ಕೆ ಈ ಬಾಧಿತ ಮಹಿಳೆ ಅವಳಿಗೆ ರಕ್ಷಣೆ ಯಾವ ರೀತಿಯಾಗಿ ಕೊಡಬೇಕಾಗಿರೋದು ಅಂತಂದರೆ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ಆರ್ಥಿಕವಾಗಿ ಇರ್ಬೋದು ಅಥವಾ ಇನ್ನುಳಿದ ರೀತಿಯೊಳಗಿರ್ಬೋದು ಸಲಹೆ ಅಂದರೆ ಕಾನೂನು ಸಲಹೆಗಳಿರ್ಬೋದು ಈ ರೀತಿಯಾದಂಥ ರಕ್ಷಣೆಯನ್ನು ನೀಡಲಿಕ್ಕೆ ಅವಕಾಶಗಳಿದೆ. ಅದಕ್ಕೆ ಏನಾದರೂ ದೌರ್ಜನ್ಯಗಳು ಆಗಿದ್ದರೆ ಮಹಿಳೆ ಈಗ ಶಿಕ್ಷಣ ಪಡೆದಂಥ ಮಹಿಳೆಯು ಕೂಡ ಎಲ್ಲೋ ಒಂದು ಕಡೆ ಹಿಂಜರಿತಾ ಇದ್ದಾಳೆ. ಅದಕ್ಕೆ ಹಿಂಜರಿಕೆ ಮಾಡುವಂಥ ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಅವಳಿಗೆ ಸಾಕಷ್ಟು ಕಾನೂನು ಅಡಿಯೊಳಗೆ ಅವಕಾಶಗಳಿದೆ. ಅದಕ್ಕೆ ಕಾನೂನನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ಈ ರೀತಿಯಾದಂಥ ಕಾನೂನುಗಳನ್ನು ತಿಳುವಳಿಕೆ ಮೂಲಕ ಅಂದರೆ ಈ ಅರಿವಿನ ಮೂಲಕ ನೆರವನ್ನು ಪಡೆದುಕೊಳ್ಬೇಕು. ಅಂದರೆ ಮಹಿಳೆ ಅಂತಂದ ಮೇಲೆ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯೊಳಗೆ ಇರ್ಬೋದು ಅಥವಾ ತಾಲೂಕು ಸೇವೆಗಳ ಸಮಿತಿ ಇರ್ಬೋದು ಪ್ರಾಧಿಕಾರ ಒಳಗಿರ್ಬೋದು ಅಥವಾ ಸಮಿತಿ ಒಳಗಿರ್ಬೋದು ಅವಳಿಗೆ ಒಂದು ಉಚಿತವಾಗಿ ದೂರನ್ನು ನೀಡಲಿಕ್ಕೆ ಕೂಡ ಅವಕಾಶ ಇದೆ. ಅವಳು ನೇರವಾಗಿ ಕೋರ್ಟಿಗೆ ಬಂದು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇರ್ಬೋದು ಅಥವಾ ತಾಲೂಕಿನಲ್ಲಿ ತಾಲೂಕು ಸೇವಾ ಸಮಿತಿ ಇರ್ಬೋದು ಅವರಿಗೆ ಬಂದು ಕಂಡು ಅವರಿಗೆ ಒಂದು ಅರ್ಜಿ ಸಲ್ಲಿಸಿದ್ದೇ ಆದರೆ ಅವಳಿಗೆ ಫ್ರೀ ಆಫ್ ಕಾಸ್ಟ್ ಯಾವುದೇ

0: ವೆಚ್ಚವನ್ನು ಪಡೆದೇನೆ ಒಂದು ದೂರನ್ನು ದಾಖಲಿಸಲಾಗ್ತದೆ ಅನ್ನುವಂಥ ವಿಚಾರನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗೆಯೇ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಕಾನೂನಿನ ಅರಿವು ಎಲ್ಲರಿಗೂ ಸಹಿತ ಆಗ್ತದೆ. ಈ ಅದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮವು ಕೂಡ ಬಹಳ ಔಚಿತ್ಯಪೂರ್ಣ. ಯಾಕಂದರೆ ಈ ಕಾಯ್ದೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಕೌಟುಂಬಿಕ ಹಿಂಸೆ ಆದರೂ ಕೂಡ ಒಂದು ದೂರ ನೀಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಮಾಡಿರೋದು ಬಹಳ ಸಫಲವಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರು ಕೌಟುಂಬಿಕವಾಗಿ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಹಾಗೆ ಕಾನೂನಿನಿಂದ ಅವರಿಗೆ ಏನೆಲ್ಲ ನೆರವು ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಉತ್ತಮವಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು ತಮಗೂ ಕೂಡ.

0: ಕಾನೂನು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಹಿಂಸೆ ಹಾಗೂ ಕೌಟುಂಬಿಕ ಹಿಂಸೆಗೆ ಕಾನೂನಿನಿಂದ ಏನೆಲ್ಲ ಪರಿಹಾರಗಳಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಮತ್ತು ಸಾಹಿತಿಗಳಾದಂತಹ ರವೀಂದ್ರ ತೊಟಿಗೇರವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9099049049 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಇಟ್ಸ್ ಪ್ರಿವೆಂಟಿವ್ ಮೆಷರ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಿಸಿಯೋಥೆರಪಿ ಇನ್ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯ ಕಾರಣ ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಎಂದರೇನು, ಅಲ್ಲಿಂದ ಪ್ರಾರಂಭ.
1: ಸರ್, ನಾವು ಮುಂಚೆ ಯಂಗ್ ಸ್ಟ್ರೋಕ್ ಅನ್ನೋದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು ವಾಟ್ ಇಸ್ ಸ್ಟ್ರೋಕ್. ಸ್ಟ್ರೋಕ್ ಅಂತಂದ್ರೆ ಇವಾಗ ಎಲ್ಲರೂ ಗೊತ್ತಿದೆ, ದೇರ್ ಸಮಥಿಂಗ್ ಕಾಲ್ಡ್ ಬ್ರೈನ್ ಸ್ಟ್ರೋಕ್. ಬ್ರೈನ್ ಸ್ಟ್ರೋಕ್ ಅಂದ್ರೆ ಮೆದುಳಿನ ಪಾರ್ಶ್ವವಾಯು. ಮೆದುಳಿನ ಪಾರ್ಶ್ವವಾಯು ಅಂತಂದ್ರೆ ಇದು ನಮ್ಮ ಮೆದುಳಿಗೆ ಸಪ್ಲೈ ಆಗುತ್ತಿರುವಂತಹ ರಕ್ತ ಬ್ಲಾಕ್ ಆಗೋದ್ರಿಂದ ಆಗುತ್ತೆ. ಅದನ್ನ ಜನರಲ್ ಆಗಿ ಹೇಳೋದಂತಂದ್ರೆ ಇದನ್ನ ಪಾರ್ಶ್ವವಾಯು ಲಕ್ವಾ ಪ್ಯಾರಲಿಸಿಸ್ ಅಂತ ಹೇಳ್ತಾರೆ. ಇದು ಆಗೋದು ಕಾಮನ್ಲಿ ಇದು ಆಗೋದು ವಯಸ್ಸಾದವ್ರ ಜನರಲ್ ಜಾಸ್ತಿ, ಅಂದ್ರೆ 65 ವರ್ಷಕ್ಕಿಂತ ಜಾಸ್ತಿ. ಇವತ್ತಿನ ತಾರೀಕಿನಲ್ಲಿ ಏನಾಗ್ತದೆ ಸರ್, 45 ವರ್ಷ ಆಗಿರೋ ಜನರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಯಾರಿಗಾದರೂ ಈ ತರ ಪಾರ್ಶ್ವವಾಯು 45 ರಿಂದ 55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಆದ್ರೆ ಅದನ್ನ ಯಂಗ್ ಸ್ಟ್ರೋಕ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಯಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸರ್. ಕಾರಣ ಇದು ಮೇನ್ಲಿ ಬಿಕಾಸ್ ಆಫ್ ಬ್ಲಡ್ ಸಪ್ಲೈ. ಅಂತಂದ್ರೆ ನಮ್ಮ ಮೆದುಳಿಗೆ ಬ್ಲಡ್ ಸಪ್ಲೈ ಆಗ್ತಿರೋದು ಇದು ಕಡಿಮೆ ಆಗೋದ್ರಿಂದ ಆಗ್ಬಹುದು, ಅಥವಾ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದನೂ ಇದು ಆಗಬಹುದು. ಇವೆರಡು ಮೇನ್ ಕಾರಣ ಇದೆ. ಮತ್ತೆ ಇದು ಇವತ್ತಿನ ತಾರೀಕಿನಲ್ಲಿ ಯಂಗ್ ಜನರಲ್ಲಿ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಆಗುತ್ತಿರುವ ಮೇನ್ ಕಾರಣ ಅಂತಂದ್ರೆ ಇವತ್ತಿನ ಲೈಫ್ ಸ್ಟೈಲ್, ಬ್ಯಾಡ್ ಹ್ಯಾಬಿಟ್ಟು ಮತ್ತೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ಇವೆಲ್ಲ ಕಾರಣದಿಂದ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಏನಾಗ್ತಿಲ್ಲ ಅದನ್ನ ನಾವು ಯಂಗ್ ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡ್ತೀವಿ.
0: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಇದರ ಒಂದು ಹಿಡನ್ ಲಕ್ಷಣಗಳು, ಅಂದ್ರೆ ಇದರ ಗುಪ್ತ ಲಕ್ಷಣಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು.
1: ಗುಪ್ತ ಲಕ್ಷಣಗಳು ಅನ್ನೋದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತೀನಿ ಸರ್, ಇವಾಗ ಹ್ಯೂಮನ್ ಲೈಫ್ ಪ್ರೆಡಿಕ್ಷನ್ ಹೇಗಾಗಿದೆ ಅಂತಂದ್ರೆ 35 ವರ್ಷ ಆದ ನಂತರ ಸಾಕಷ್ಟು ಜನರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಹೈಪರ್ ಟೆನ್ಷನ್ ಅನ್ನೋದೇನಿದೆ ಅಲ್ಲ ಸರ್, ನಾವು ಅನ್ಲೆಸ್ ಅಂಟಿಲ್ ಅದರದಿಂದ ನಮ್ಗೆ ಏನೋ ಸಿಂಪ್ಟಮ್ಸ್ ಕಾಣೋವರೆಗೆ ನಾವು ಹೋಗಿ ಅದನ್ನ ಟೆಸ್ಟ್ ಮಾಡೋದಿಲ್ಲ. ಸೊ ಅದನ್ನ ಅದು ಮೋಸ್ಟ್ ಆಫ್ ದಿ ಟೈಮ್ ಹೈಪರ್ ಟೆನ್ಷನ್ ಬಂದ್ರೆ, ಡಯಾಬಿಟಿಸ್ ಬಂದ್ರೆ, ಯಂಗ್ ಜನರಲ್ಲಿ ಬಂದ್ರೆ ಅದು ಸಿಂಪ್ಟಮ್ಸ್ ತೋರಿಸೋದಿಲ್ಲ. ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳನ್ನು ತೋರಿಸೋದಿಲ್ಲ, ಆ ಕಾರಣದಿಂದ ಅದು ನೆಗ್ಲೆಕ್ಟ್ ಮಾಡ್ತಾರೆ. ಒನ್ ಫೈನ್ ಡೇ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಅದು ಬ್ಲಾಕ್ ಮಾಡಿ ಬ್ರೈನಿಗೆ ಸಪ್ಲೈ ಕಡಿಮೆ ಆದ ನಂತರ ಅವ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವರಿಗೆ ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ನಡಿಲಿಕ್ಕೆ ಕಷ್ಟ ಆಗ್ಬೋದು, ಕೈಕಾಲು ಮೂವ್ಮೆಂಟ್ ಆಗೋದು ಕಡಿಮೆ ಆಗ್ಬೋದು. ಈ ಲಕ್ಷಣಗಳು ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳ್ತಾರೆ ನಿಮಗೆ BP ಇತ್ತು ನಿಮ್ಗೆ ಗೊತ್ತಾಗಿಲ್ಲ, ನೀವು ಟೆಸ್ಟ್ ಮಾಡಿಸಿಲ್ಲ, ಇದು ಒಂದು ಲಕ್ಷಣ. ಇನ್ನೊಂದು ಸರ್, ಇದು ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಕೆಲವೊಂದ್ಸರಿ ವಿಪರೀತ ತಲೆನೋವು ಆಗ್ಬೋದು, ಒಂದೊಂದು ಯಾವಾಗ ಯಾವಾಗ ವಾಮಿಟಿಂಗ್ ಆಗ್ಬೋದು, ಮತ್ತೆ ಕೆಲವೊಂದ್ಸರಿ ತಲೆ ಸುತ್ತ ಬರೋ ತರ ಆಗ್ಬೋದು. ಇವೆಲ್ಲ ಲಕ್ಷಣಗಳನ್ನ ನಾವು ಕನ್ಸಿಡರ್ ಮಾಡಬಹುದು. ದೀಸ್ ಆರ್ ದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಕಾಸ್ ದ ಯಂಗ್ ಸ್ಟ್ರೋಕ್ ಅಂತೇಳಿ. ಈ ತರ ಮೇಲಿನ ಮೇಲೆ ಲಕ್ಷಣ ಬರ್ತಾ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಪಾಸಿಬಲ್ ಇದ್ರೆ ಹೋಗಿ ನಿಮ್ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಅಥವಾ ನಿಮ್ ಏರಿಯಾದಲ್ಲಿ ಯಾರು ಲೋಕಲ್ ಡಾಕ್ಟರ್ ಇದ್ರೆ ಯಾವಾಗ 15 ಡೇಸ್ ಒನ್ ಮಂತ್ ಒಂದ್ಸರಿ BP ಚೆಕ್ ಮಾಡಿಸೋದು, ಶುಗರ್ ಚೆಕ್ ಮಾಡಿಸೋದು, ಈ ತರ ಮಾಡಿಸ್ತಾ ಇದ್ರೆ ಒಂಥರ ಸೇಫ್ ಆಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳ ಈ ಒಂದು ಜೀವನ ಶೈಲಿ, ಲೈಫ್ ಸ್ಟೈಲ್ ಬಹಳ ಬದಲಾಗಿದೆ, ಬಹಳ ನೆಗ್ಲೆಕ್ಟ್ ಮಾಡ್ತಾರೆ.
1: ಹೌದು,
0: ಅದು ಎಷ್ಟು ಕಾರಣವಾಗುತ್ತೆ ಈ ಒಂದು
1: ಸರ್? ನೆಗ್ಲಿಜೆನ್ಸಿನೇ ತುಂಬಾ ಇಂಪಾರ್ಟೆಂಟ್. ನೆಗ್ಲಿಜೆನ್ಸಿ ಇಸ್ ಅ ಮೇಜರ್ ಕಾಸ್ ಅಂತ ನಾನು ಹೇಳ್ಬೋದು. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, 35 ವರ್ಷ ಆದ ನಂತರ ಇವಾಗ ಬ್ಲಡ್ ಪ್ರೆಷರ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಮತ್ತು ಜನ ತಾವಾಗಿ ಹೋಗಿ ಟೆಸ್ಟ್ ಮಾಡಿಸೋದಿಲ್ಲ, ತಾವಾಗಿ ಹೋಗಿ ಏನು ಮುಂದೆ ತಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡೋದಿಲ್ಲ. ಅದು ಒಂದು ಲೆವೆಲಿಗೆ ಬಂದಮೇಲೆ ಅದು ಎಕ್ಸ್ಟ್ರೀಮ್ ಆಗಿ ಕಿಶಿಂದ ತೊಂದರೆ ಆಗಿ ಆದ್ಮೇಲೆ ಅವ್ರು ಹೋಗ್ತಾರೆ ಡಾಕ್ಟರ್ ಹತ್ರ. ಅದಕ್ಕೆ ಮೇನ್ ಕಾರಣ ನಾನೇನಂತೀನಿ, ಬ್ಯಾಡ್ ಹ್ಯಾಬಿಟ್ಸ್, ಒಂದು ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ವಿಪರೀತ ಸ್ಮೋಕಿಂಗ್ ಏನಂತೀವಿ, ಇಲ್ಲಂತಂದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಏನು ಇಲ್ಲ, ಆಮೇಲೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ವರ್ಕಿಂಗ್ ಅಂಡರ್ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ಟಾರ್ಗೆಟ್ಸ್ ಇವೆಲ್ಲ ಇವಾಗ IT ಸೆಕ್ಟರ್ ನೋಡ್ತಾ ಇದೀವಿ. ಬಹಳ ಜನ ಕುಂತಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ಟಾರ್ಗೆಟ್ಸ್ ಇರುತ್ತೆ, ಆ ಟಾರ್ಗೆಟ್ ಇಂದ ಸ್ಟ್ರೆಸ್ ಹೆಚ್ಚಾಗುತ್ತೆ, ಸ್ಟ್ರೆಸ್ ಲಿಂದ ಆಮೇಲೆ ಅವ್ರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುವ ಕಾರಣದಿಂದ ಅವರಲ್ಲಿ ಬ್ಲಡ್ ಅಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾಟ್ ಓನ್ಲಿ ಚೆಕಿಂಗ್ ದ ಬ್ಲಡ್ ಪ್ರೆಷರ್ ಆರ್ ಶುಗರ್ ಲೆವೆಲ್ಸ್, ದೇ ಶುಡ್ ಆಲ್ಸೋ ಚೆಕ್, ಅಂದ್ರೆ ಅವರು ತಮ್ಮ ಬ್ಲಡ್ ಅಲ್ಲಿ ಇರುವಂತ ಒಂದು ಏನಂತಾರೆ ಫ್ಯಾಟ್ ಕಂಟೆಂಟ್, ಅದನ್ನು ಮೇಲಿಂದ ಮೇಲೆ ಚೆಕ್ ಮಾಡ್ತಾ ಇರಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಫ್ಯಾಟ್ ಕಂಟೆಂಟ್ ನಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಆದ್ರೂ ಅದನ್ನು ಒಂದು ಕಾರಣ ಇರುತ್ತೆ ಸ್ಟ್ರೋಕ್ ಆಗಕ್ಕೆ. ಸೊ ಇವು ಮೂರು ಕಾರಣಗಳನ್ನ ಆರು ತಿಂಗಳಲ್ಲಿ ಒಮ್ಮೆ ಮಾಡಿದರೆ ಸಾಕು, ದೇ ಕ್ಯಾನ್ ಪ್ರಿವೆಂಟ್ ದರ್ ಸ್ಟ್ರೋಕ್ ಡೈರೆಕ್ಟ್ಲಿ ಟು 50-60%.
0: ಬಹಳ ಮುಖ್ಯವಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ತಾವು ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಡನ್ಲಿ ಹೆಲ್ತ್ ಕಾನ್ಶಿಯಸ್ ಆಗ್ತಾರೆ ಬಹಳಷ್ಟು ಜನರು. ಹೆಲ್ತ್ ಕಾನ್ಶಿಯಸ್ ಆಗಿ ವ್ಯಾಯಾಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವರು ವ್ಯಾಯಾಮ ಮಾಡುವಾಗಲೇ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ ಅಂತ.
1: ಅದು ಸರ್, ಅದು ಒಂದು ಏನಿದೆ, ಇವಾಗ ಹೆಲ್ತ್ ಕಾನ್ಶಿಯಸ್ ಆಗಿ ನೀವು ಎಕ್ಸಸೈಸ್ ಮಾಡೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಿಮಿಟೇಷನ್. ನಿಮ್ಮ ಬಾಡಿಗೆ ಎಷ್ಟು ಸಾಧ್ಯ ಇದೆ, ನೀವು ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡೋ ಅರ್ಥ ಇದಲ್ಲಕ್ಕೆ ಒಂದೇ ದಿವಸ ಹೋಗಿ ಜಿಮ್ಮಲ್ಲಿ 3 ತಾಸು ಮಾಡಿದೆ 4 ತಾಸು ಮಾಡಿದೆ, ದಟ್ ಈಸ್ ರಾಂಗ್. ಯು ಶುಡ್ ಸ್ಟಾರ್ಟ್, ಅಂದರೆ ನೀವು ಸ್ಟಾರ್ಟ್ ಮಾಡಬೇಕು ಒಂದು 1 ವಾರ ಇವತ್ತು ಸ್ಟಾರ್ಟ್ ಮಾಡಿದರೆ ಬರೋ ಒಂದು ವಾರದಲ್ಲಿ ಡೈಲಿ ಒಂದು ಮುಂಜಾನೆ 10-15 ನಿಮಿಷ ಸಿಂಪಲ್ ಸ್ಟಾರ್ಟ್ ಮಾಡೋದು ವಾಕಿಂಗ್ಲಿಂದ, ಆಮೇಲೆ ಬ್ರಿಸ್ಕ್ ವಾಕಿಂಗ್. ಈ ಥರ ಎಕ್ಸಸೈಸ್ ಟ್ರೈನಿಂಗ್ ಏನಿದೆಯಲ್ಲ ಇದನ್ನು ಸ್ಲೋಲಿ ಗ್ರ್ಯಾಜುವಲ್ ಇನ್ಕ್ರೀಸ್ ಮಾಡಬೇಕು. ಅದರಲ್ಲಿಂದ ಏನಾಗುತ್ತೆ, ನಿಮ್ಮ ಹಾರ್ಟು, ನಿಮ್ಮ ಕಾರ್ಡಿಯೋವಾಸ್ಕುಲರ್ ಸಿಸ್ಟಮು, ನ್ಯೂರೋವಾಸ್ಕುಲರ್ ಸಿಸ್ಟಮು, ಬ್ರೈನು, ಎವ್ರಿಥಿಂಗ್ ವಿಲ್ ಗೆಟ್ ಅಡಾಪ್ಟೆಡ್. ಅಂದರೆ ನರ ರೋಗ ಸಿಸ್ಟಮ್ ಏನಿದೆಯಲ್ಲ, ಅದು ನರವ್ಯೂಹ ಸಿಸ್ಟಮ್ ಏನಂತೀವಿ, ಹೃದಯ ರೋಗ ಸಿಸ್ಟಮ್ ಇದೆಯಲ್ಲ, ಅದೆಲ್ಲ ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿ ಅದು ಒಂದು ಸೆಟಪ್ ಆದಮೇಲೆ ಸ್ಲೋಲಿ ಸ್ಲೋಲಿ ನೀವು ಇಂಟೆನ್ಸಿಟಿ ಹೆಚ್ಚು ಮಾಡಬೇಕು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಸರ್, ನಾನು ಭಾಳಷ್ಟು ಸಲ ನೋಡಿದ್ದೀನಿ, ಭಾಳಷ್ಟು ಜನ ಇವಾಗ ಫಿಲ್ಮ್ ಸ್ಟಾರ್ ಆಗಲಿ, ಒಳ್ಳೆ ಒಳ್ಳೆ ಜನ ಅಂದರೆ ದೇ ಆರ್ ವೆರಿ ಫಿಟ್, ಬಟ್ ಸಡನ್ಲಿ ಜಿಮ್ಮಲ್ಲಿ ಇದುವಾಗಿ ದೇ ಡಯಟ್ ಮೆನಿ ಮೆನಿ ವಿಷಯ ಆಗ್ತಾ ಇದೆ. ಅದಕ್ಕೆ ಒಂದು ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಇಟ್ ದ ಎಕ್ಸಸೈಸ್ ಏನು ನೀವು ಮಾಡ್ತಾ ಇದ್ರಲ್ಲ ಅದನ್ನು ಒಂದು ಸೂಪರ್ವಿಷನ್ನಲ್ಲಿ, ಇವಾಗ ಟ್ರೈನ್ಡ್ ಪ್ರೊಫೆಷನಲ್ ಟ್ರೈನರ್ ಇರ್ತಾರೆ ಅವ್ರ ಹತ್ರ ಹೋಗಿ ನೀವು ಎಕ್ಸಸೈಸ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ಥರದ ತೊಂದರೆಗಳು ಬರೋದಿಲ್ಲ. ನೀವಾಗೆ ನಿಮ್ಮ ಮನಸ್ಸಿನ ಮೇಲೆ ಮಾಡಿದರೆ, ನಾನು ಇವತ್ತು ಒಂದು ವಾರದಲ್ಲಿ ನಾನು ಇಷ್ಟು ಮಾಡ್ತೀನಿ, ನಾನು ಇಷ್ಟು ವೆಟ್ ಕಡಿಮೆ ಮಾಡ್ತೀನಿ, ಆ ಥರ ಮಾಡಕ್ಕೆ ಹೋದರೆ ಅದು ನಮಗೆ ಸೂಟ್ ಆಗಲ್ಲ, ಅದರಿಂದ ರಿಬೌಂಡ್ ಜಾಸ್ತಿ ಆಗುತ್ತೆ.
0: ಡಾಕ್ಟರ್ ಸರ್, ತಾವು ಹೇಳಿದ್ರೆ ಟ್ರೈನರ್ ಗೈಡೆನ್ಸ್ನಲ್ಲಿಯೇ ಮಾಡಿ ಅಂತ, ಅಂಥ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾಳ್ಮೆಯನ್ನು ನಾವು ಕಳ್ಕೊಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ತೂಕ ಜಾಸ್ತಿ ಮಾಡ್ಕೋಬೇಕು ಅಥವಾ ತೂಕ ಕಮ್ಮಿ, ವೇಟ್ ಗೇನ್ ಅಥವಾ ವೇಟ್ ಲಾಸ್ಗೋಸ್ಕರ ಬಹಳಷ್ಟು ಸಪ್ಲಿಮೆಂಟ್ಸ್, ಬಹಳಷ್ಟು ವಿಷಯಗಳಲ್ಲಿ ಸ್ಟೆರಾಯ್ಡ್ ಇದ್ದು ಅದು ತಗೋತಾರೆ, ಅದು ಕೂಡ ಈ ಒಂದು ಪಾರ್ಶ್ವವಾಯು ಅಥವಾ ಯಂಗ್ ಸ್ಟ್ರೋಕ್ ಅಥವಾ ಸ್ಟ್ರೋಕಿಗೆ ಕಾರಣ ಆಗಬಹುದು?
1: ಹೌದು ಸರ್, ಡೆಫಿನೆಟ್ಲಿ ಆಗ್ಬೋದು. ಯಾಕಂತಂದ್ರೆ ಎನಿಥಿಂಗ್ ವಿಚ್ ಈಸ್ ಯಾವ್ದಾದ್ರು ಒಂದು ನಾವು ನೈಸರ್ಗಿಕ ಇಲ್ಲದೆ ಇರುವಂತಹ ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ತಗೊಳ್ಳೋದ್ರಿಂದ, ಇದು ಪ್ರೋಟೀನ್ ಆಗಿರ್ಬೋದು, ಯಾವ್ದಾದ್ರು ಶೇಕ್ ಆಗಿರ್ಬೋದು, ಎನಿಥಿಂಗ್, ಅದು ಎಷ್ಟರ ಮಟ್ಟಿಗೆ ಐಡಿಯಲ್ ಇದೆ, ಅದು ಸೈಂಟಿಫಿಕ್ ಇದೆ ಇಲ್ವಾ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತಗೊಳ್ಳೋದು, ಮತ್ತು ಅದರ ಪ್ರಮಾಣ ಎಷ್ಟು ಪ್ರಮಾಣ ತಗೋತಾ ಇದ್ದೀರಿ, ಆ ತಗೊಳ್ಳುವಂಥ ಪ್ರಮಾಣ ನಿಮ್ಮ ಶರೀರಕ್ಕೆ ಮ್ಯಾಚ್ ಆಗ್ತಾ ಇದ್ದಿಲ್ಲ ಅದನ್ನು ನೋಡ್ಕೋಬೇಕು. ಕೆಲವೊಂದ್ಸರಿ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆಮೇಲೆ ನಿಮ್ದು ತೂಕ ಅಂತೀವಿ, ನಿಮ್ದು ಹೈಟ್ ಅಂತೀವಿ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದರ ಒಂದು ಲೆವೆಲಿಗೆ ನೀವು ಅದನ್ನು ಕನ್ಸ್ಯೂಮ್ ಮಾಡಿದರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಬಟ್ ನೀವು ಅದನ್ನು ಇವಾಗ ಅನ್ಪ್ರೊಫೆಷನಲ್ ವೇನಲ್ಲಿ ತೊಗೊಂಡ್ರೆ, ಅಂದರೆ ನೀವು ವಿದೌಟ್ ಎನಿಬಡೀಸ್ ಗೈಡೆನ್ಸ್, ವಿದೌಟ್ ದ ಮೆಡಿಕಲ್ ಸೂಪರ್ವಿಷನ್ ನೀವು ತೊಗೊಂಡ್ರೆ ಅದರ ದುಷ್ಪರಿಣಾಮ ಆಗುತ್ತೆ. ಮತ್ತು ಸಾಕಷ್ಟು ಸ್ಟಡಿಗಳು ಪ್ರೂವ್ ಮಾಡಿದ್ದಾರೆ ಕಿ ಈವನ್ ಕನ್ಸಂಪ್ಷನ್ ಆಫ್ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಜನರಿಗೆ ಸ್ಟ್ರೋಕು ಅಥವಾ ಬೇರೆ ತರ ಹೃದಯ ರೋಗಗಳು ಆಗ್ತಾ ಇದೆ ಅಂತ ಅದಕ್ಕೂ ಒಂದು ಒಂದು ಸೈಂಟಿಫಿಕ್ ಪ್ರೂಫ್ ಇದೆ ಸರ್.
0: ಇದಾಯ್ತು ಆಡಿಟಿವ್ಸ್ ಅಥವಾ ಸ್ಟೆರಾಯ್ಡ್ ಇದು ಅದು ಅಬ್ಯೂಸ್ನಿಂದ. ಇನ್ನೊಂದು ಬಹಳ ಟ್ರೆಂಡಿಂಗ್ ಆಗಿರೋ ವಿಷಯ, ಏಕೆಂದ್ರೆ ತಾವು ಹೇಳಿದ್ರೆ ಬ್ಲಡ್ ಅಲ್ಲಿರೋ ಫ್ಯಾಟ್ ಅನ್ನ ಅವಾಗ ಅವಾಗ 6 ತಿಂಗಳಲ್ಲಿ ಚೆಕ್ ಮಾಡಿ, ಕೀಟೋಜೆನಿಕ್ ಡಯಟ್, ಆಟ್ಕಿನ್ಸ್ ಡಯಟ್, ಕಾರ್ನಿವೋರಸ್ ಡಯಟ್, ಈ ಡಯಟ್ಗಳಿಂದ ನಾನು ಕಿವಿಯಲ್ಲಿ ನೋಡಿದ್ದೇವೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕಿಗೆ ಒಳಗಾಗ್ತಾರೆ. ಏನು ಹೇಳಿಕೆ ಇಷ್ಟ?
1: ಅದೇ ಸರ್, ತಗೊಳಿಕ್ಕೆ ಅಡ್ಡಿಲ್ಲ, ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳೋಕೆ ಇಷ್ಟಪಡೋದು ಅದೇ, ನಿಮ್ಮ ಮನಸ್ಸಿನ ಪ್ರಕಾರ ನಿಮ್ಮ ಇಚ್ಛೆ ಪ್ರಕಾರ ನೀವು ತಗೋಬಾರ್ದು, ಅದನ್ನ ಒಂದು ಒಂದು ಮೆಡಿಕಲ್ ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಮತ್ತೆ ನಾನು ಮೋಸ್ಟ್ ನಮ್ಮ ಇನ್ನೊಂದು ವಿಷಯ ಅಂತಂದ್ರೆ, ಬಹಳಷ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಡೈರೆಕ್ಟ್ಲಿ ಸಿಗುತ್ತೆ, ತಗೊಂತಾರೆ, ಬಟ್ ಅದನ್ನ ಪ್ರಾಪರ್ ಆಗಿ ಒಂದು ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಅದರಿಂದ ಏನು ದುಷ್ಪರಿಣಾಮ ಇಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಪರಿಣಾಮ ಆಗುತ್ತೆ, ಬಟ್ ಇಟ್ ನೀಡ್ಸ್ ಟು ಬಿ ಮಾನಿಟರ್ಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಅಂದ್ರೆ ಯುವ ಪಾರ್ಶ್ವವಾಯು ಕಾರಣಗಳು ಮತ್ತು ಲಕ್ಷಣಗಳ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಿಂದ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣುಧ್ವನಿ KLEಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ. ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡ್ಕೊಂಡು ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಆರೋಗ್ಯದರ್ಶನ ಕಾರ್ಯಕ್ರಮ. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಯಾವೆಲ್ಲ ಬದಲಾವಣೆ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬಹುದು, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ಬೋದು?
2: ಸರ್, ದಿನನಿತ್ಯ ವ್ಯಾಯಾಮ ಮಾಡಬೇಕು. ನಿಮಗೆ ವ್ಯಾಯಾಮ ಮಾಡಲಿಕ್ಕೆ ಸಮಯ ಸಿಗಲ್ಲ ಅಂತ ನಾವೇನು ಎಕ್ಸ್ಕ್ಯೂಸ್ ಕೊಡ್ತೀವಲ್ಲ, ಅದು ತಪ್ಪು. ಸಾಧ್ಯ ಇದ್ದರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ನಿಮ್ಮ 24 ತಾಸದಲ್ಲಿ ಒಂದು 20 ನಿಮಿಷ ವಾಕ್ ಮಾಡಿದರೆ ದಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಅದರ ಜೊತೆಯಲ್ಲಿ ನಾವು ಲಿಫ್ಟ್ ಅನ್ನ ಉಪಯೋಗ ಮಾಡಬಾರ್ದು, ಅದ್ರ ಬದಲಿ ನಾವು ಸ್ಟೇರ್ಕೇಸ್ ಅನ್ನ ಯೂಸ್ ಮಾಡಬೇಕು. ಆಹಾರದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವೆಜಿಟೇಬಲ್ಸ್ ಕನ್ಸಂಪ್ಷನ್ ಮಾಡಬೇಕು. ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ ಸರ್, ಸ್ಟ್ರೆಸ್ ಯಾರಿಗೆಲ್ಲ? ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ಸನ್ನು ನೀವು ಯಾವ ಥರ ತಗೊಂತೀರಿ, ಆ ಸ್ಟ್ರೆಸ್ಸನ್ನು ನೀವು ಯಾವ ಥರ ಕೋಪ್ ಅಪ್ ಮಾಡ್ತೀರಿ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ದು ಬೇರೆ ಲೈಫ್ ಸ್ಟೈಲ್ ಅಂತಂದರೆ, ಈಗ ನಾವು ಸಾಕಷ್ಟು ಜನ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀವಿ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಒಂದು ಲಿಮಿಟೆಡ್ ವೇ, ಕಂಟ್ರೋಲ್ಡ್ ವೇದಲ್ಲಿ ಮಾಡಿದರೆ ಇಟ್ಸ್ ವಿ ಕ್ಯಾನ್ ಪ್ರಿವೆಂಟ್. ಬಟ್ ಇಫ್ ಯು ಅಂದರೆ ನೀವು ಅದನ್ನು ಬಿಟ್ಟರೆ, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಆಮೇಲೆ ಸಿಗರೇಟ್ ಸ್ಮೋಕಿಂಗ್, ಅವ್ರ ಕನ್ಸಂಪ್ಷನ್ ಆಫ್ ಟೊಬ್ಯಾಕೋ ಅಂತಂದ್ರೆ ತಂಬಾಕು ಪದಾರ್ಥಗಳ ಸೇವನೆ, ಅದು ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಖೈನಿ ಆಗಿರ್ಬೋದು, ಏನೂ ಆಗಿರ್ಬೋದು, ಯಾವುದೇ ತರಹದ ತಂಬಾಕು ಪದಾರ್ಥ ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಅಂದ್ರೆ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಡೈರೆಕ್ಟ್ಲಿ ಡಬಲ್ ಆಗುತ್ತೆ. ಓಕೆ, ಅದು ಅದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟರೆ ನೀವು ಸ್ಟ್ರೋಕ್ ಅನ್ನ ಯಂಗ್ ಸ್ಟ್ರೋಕ್ ಅಂತ ಪ್ರಿವೆಂಟ್ ಮಾಡಬಹುದು. ಅದರ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಬ್ಬಿನ ಅಂಶ ಕಡಿಮೆ ಇರುವ ಆಹಾರವನ್ನ ಸೇವನೆ ಮಾಡಿದರೆ ಡೆಫಿನೆಟ್ಲಿ ಯಂಗ್ ಸ್ಟ್ರೋಕ್ ಆಗೋ ಚಾನ್ಸಸ್ ಅನ್ನ ಅವಾಯ್ಡ್ ಮಾಡಬಹುದು.
1: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಅಡಿಕ್ಷನ್ ಗಳ ಬಗ್ಗೆ ತಾವು ಮಾತನಾಡ್ತಿದ್ರಿ, ಟೊಬ್ಯಾಕೋ ಇರಲಿ ಆಲ್ಸೋ ಆಲ್ಕೋಹಾಲ್ ಇರಲಿ, ಇತ್ತೀಚಿನ ದಿನಗಳಲ್ಲಿ ಅದು ಯಾರು ಸೇವಿಸುವುದಿಲ್ಲ ಅವರನ್ನ ವಿಭಿನ್ನವಾಗಿ ನೋಡ್ತಾರೆ. ಇಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ಅಂತ ಪ್ರಾರಂಭ ಮಾಡ್ತಾರೆ, ಅಥವಾ ಫೋಮೋ ಅಂತ ಹೇಳ್ತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲರೂ ಸೇವಿಸ್ತಾ ಇದ್ದಾರೆ, ನಾನು ಸೇವಿಸಲೇಬೇಕು ಅಂತ, ಇದು ಬಹಳ ಕಾಮನ್ ಆಗಿದೆ. ಇದು ಕೂಡ ಒಂದು ಕಾರಣ ಆಗ್ತಾ ಇದೆಯಾ?
2: ಹೌದು ಸರ್, ಇದು ಕೂಡ ಒಂದು ಕಾರಣ ಇದೆ. ಅದನ್ನ ನೋಡಿ, ಇವಾಗ ಇವಾಗೇನು ಇದು ಸಮಥಿಂಗ್ ನಾವೇನಂತೀವಿ ನ್ಯೂ ನಾರ್ಮಲ್ ಅಂತ ಹೇಳ್ತಾ ಇದ್ದೇವೆ. ಈಗಿನ ಸೊಸೈಟಿಯಲ್ಲಿ ನೀವು ಡ್ರಿಂಕ್ ಮಾಡಲ್ಲ, ಸೋಷಿಯಲ್ ಡ್ರಿಂಕ್ ನೀವು ಮಾಡಲ್ಲ ಅಂತಂದ್ರೆ ನಿಮಗೆ ಒಂದು ಅದೇ ನೀವೇನು ಹೇಳಿದ್ರಲ್ಲ, ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಬಟ್ ಏನಿದೆ, ಎನಿಥಿಂಗ್ ಏನಾದರೂ ನೀವು ಸೇವನೆ ಮಾಡ್ತಾ ಇದ್ದಾರಲ್ಲ, ಅದು ಒಂದು ತುಂಬಾ ಲಿಮಿಟೆಡ್ ಅಲ್ಲಿ ಇದ್ರೆ ಒಳ್ಳೇದು. ಬಟ್ ಯಾವುದು ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳೋದಿಲ್ಲ, ಕನ್ಸಂಪ್ಷನ್ ಆಫ್ ಅಂದ್ರೆ ಸೇವನೆ ಮಾಡೋದು, ಆಲ್ಕೋಹಾಲ್ ಸೇವನೆ ಮಾಡೋದು ಅಥವಾ ಧೂಮಪಾನ ಸೇವನೆ ಮಾಡೋದು ಲಿಮಿಟೆಡ್ ಮಾಡಿ, ಜಾಸ್ತಿ ಮಾಡಿ, ಮೀಡಿಯಂ ರೇಂಜ್ ಅಲ್ಲಿ ಮಾಡಿ, ಅದರ ದುಷ್ಪರಿಣಾಮ ಆಗೋದಿಲ್ಲ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಜಗತ್ತು ಏನಂತದೆ, ಜನ ಏನಂತಾರೆ, ಅದನ್ನ ಅದು ಇಂಪಾರ್ಟೆಂಟು ಅಥವಾ ನಿಮ್ ಲೈಫ್, ನಿಮ್ ಹೆಲ್ತ್ ಅದು ಇಂಪಾರ್ಟೆಂಟ್, ಅದನ್ನ ನೋಡ್ಕೋಬೇಕು. ಆಮೇಲೆ ಇವಾಗ ಯಂಗ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದೀನಿ, ಇವಾಗ ವಿಚಾರ ಮಾಡಿ, ಒಂದು 45 ವರ್ಷದ ಹುಡುಗನಿಗೆ ಸ್ಟ್ರೋಕ್ ಆದ್ರೆ ಅವ್ರದ್ದೇನು ಇವಾಗ ಜಸ್ಟ್ ಮದುವೆ ಆಗಿರ್ತದೆ, ಮಕ್ಕಳು ಇರ್ತವೆ, ದ ಎಂಟೈರ್ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಅವರು ಒಂಥರ ಪ್ಯಾರ್ಲೆಸ್ ಆದ್ರೆ ದ ಎಂಟೈರ್ ಫ್ಯಾಮಿಲಿ ವಿಲ್ ಸಫರ್. ನೀವು ಅದಕ್ಕೆ ನಾನು ಇದನ್ನು, ನನ್ನ ಶಬ್ದಗಳು ಕಟವಾಗಿರ್ಬೋದು, ನಾನು ತುಂಬಾ ಸ್ಟ್ರೇಟ್ ಆಗಿ ಮಾತಾಡ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಹಾರ್ಶ್ ಇದೆ. ಬಟ್ ಈ ತರ ವಿಚಾರ ಮಾಡಿದಾಗ ನಿಮಗೆ ಸ್ಮೋಕಿಂಗ್ ಮಾಡೋಕ್ಕಿಂತ ಮುಂಚೆನೂ ನಿಮಗೆ ಒಂದು ಭಯ ಬರುತ್ತೆ, ಮತ್ತೆ ನೀವು ಧೂಮಪಾನ ಆಗಲಿ ಅಥವಾ ನಿಮ್ದು ಏನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ವಿಚಾರ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅನಿಸುತ್ತೆ ಓಕೆ, ಜನ ಏನು ಆಡ್ತಾರೆ ಮಾತಾಡ್ತಾರೆ ಮಾತಾಡಲಿ, ಬಟ್ ಮೈ ಲೈಫ್, ನನ್ನ ಜೀವನ, ನನ್ನ ಆರೋಗ್ಯ ಇಂಪಾರ್ಟೆಂಟ್ ಅನ್ಕೊಂಡ್ಬಿಟ್ಟು ನೀವು ಅದರಿಂದ ದೂರ ಇದ್ರೆ ಡೆಫಿನೆಟ್ಲಿ ನಿಮ್ದು ಸ್ಟ್ರೋಕ್ ಅಥವಾ ಯಂಗ್ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡ್ತಾರೆ, ಧೂಮಪಾನವನ್ನ ಕ್ವಿಟ್ ಮಾಡ್ತಾರೆ, ಆದ್ರೆ ಒಕೇಶನಲಿ ಡ್ರಿಂಕ್ ಮಾಡ್ತಾರೆ. ಅಂತವರಿಗೆ ಬ್ರೈನ್ ಸ್ಟ್ರೋಕ್ ಅಥವಾ ಬ್ರೈನ್ ಹೆಮರೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತಾ?
2: ಇಲ್ಲ ಸರ್, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದ್ರೆ ಮದ್ಯಪಾನ ಅಂತ ಏನಿದೆ ಅಲ್ಲ, ಇದು ತುಂಬಾ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನೀವು ಒಕೇಶನಲ್ಲಿ ಮಾಡಿದ್ರೆ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಯು ಕ್ಯಾನ್ ಹೇಳ್ಬೋದು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಟ್ ನಿಮ್ದು ಲಿಮಿಟೇಷನ್ ಜಾಸ್ತಿ ಆದ್ರೆ ಡೆಫಿನೆಟ್ಲಿ ನೀವು ಹೈ ರಿಸ್ಕ್ ಅಲ್ಲಿ ಬರ್ತೀರಾ. ಸೊ ಇಟ್ ಈಸ್ ಫಾರ್ ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಅಕ್ಸೆಪ್ಟೇಬಲ್. ಏನಾಗುತ್ತೆ, ಸೊ ನಾವು ಕೆಲವೊಂದ್ಸರಿ ಅಂತೀವಿ ಸಮ್ ಲೆವೆಲ್ ಇಟ್ ಇಸ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಅದೇನಾಗುತ್ತೆ ಅಭ್ಯಾಸ ಆಗಿಬಿಡ್ತದೆ,
1: ಕಂಪ್ಲೀಟ್ ಫ್ರೀಡಮ್
2: ಸಿಕ್ಕಂಗೆ ಆಗ್ತದೆ, ಅದು ಅಭ್ಯಾಸ ಆದಂಗೆ ಆಗ್ತದೆ. ಆಮೇಲೆ ಅದಕ್ಕೆ ನಾವು ಹೇಳೋದು ಅವಾಯ್ಡ್ ಮಾಡಿ ಅಂತ, ದಟ್ ಈಸ್ ದ ಬೆಸ್ಟ್ ಆಪ್ಷನ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಡಯಟ್ ಆಯ್ತು, ಆಹಾರ ಆಯ್ತು, ಆಲ್ಕೋಹಾಲ್ ಟೊಬ್ಯಾಕೋನು ಆಯ್ತು, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ಟ್ರೆಸ್, ಚಿಂತೆ, ಅದ್ರ ಬಗ್ಗೆ ತಿಳಿಸಿ.
2: ಸರ್, ನಾನು ಮುಂಚೆನೆ ಹೇಳಿದ್ದೀನಿ, ಚಿಂತೆ ಎಲ್ಲರಿಗೂ ಇರುತ್ತೆ, ಹುಟ್ಟಿರೋ ಮಕ್ಕಳಿಂದ ವಯಸ್ಸಾದವರವರೆಗೆ ಯಾವ್ದ ಒಂದ್ ಇದೆಲ್ಲ ಒಂಥರ ಸ್ಟ್ರೆಸ್ ಇದ್ದೇ ಇರುತ್ತೆ. ಅದಕ್ಕೆ ಸ್ಟ್ರೆಸ್ ಇದೆ ಅಂತಕೊಂಡ್ಬಿಟ್ಟು ನಾವು ಎಲ್ಲ ನಮ್ಮ ತಲೆ ಮೇಲೆ ಏನೋ ಆಕಾಶ ಬಿದ್ದೋರ್ ತರ ಮಾಡೋದ್ರೊಳಗೆ ಅರ್ಥ ಇಲ್ಲ. ಸ್ಟ್ರೆಸ್ ಇದೆ ಅಂತಂದ್ರೆ ಒಂದು ನೀವು ಯಾರ ಜೊತೆ ಮಾತಾಡಬಹುದು ನಿಮ್ ಸ್ಟ್ರೆಸ್ ತಗೊಂಡು, ಅದು ನಿಮ್ ವೈಫ್ ಆಗಿರ್ಬೋದು, ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ ಕಲೀಗ್ಸ್ ಆಗಿರ್ಬೋದು. ನೀವು ಮಾತಾಡೋದ್ರಿಂದ ನಿಮ್ ಸ್ಟ್ರೆಸ್ ಲೆವೆಲ್ ಒಂದ್ ಲೆವೆಲ್ ಕಡಿಮೆ ಆಗುತ್ತೆ. ಅಟ್ ಲೀಸ್ಟ್ ಅವ್ರು ನಿಮ್ ಸ್ಟ್ರೆಸ್ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ, ದೇ ವಿಲ್ ಕನ್ಸೋಲ್ ಯು. ದೇರ್ ಆರ್ ಮೆನಿ ವೇಸ್, ಸಾಕಷ್ಟು ದಾರಿಗಳಿದಾವೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ. ಓಕೆ, ಮತ್ತೆ ಇನ್ನೊಂದು, ಸ್ಟ್ರೆಸ್ ಎದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ವಾಟ್ ಇಸ್ ದ ರೀಸನ್? ಅದಕ್ಕೆ ಸೊಲ್ಯೂಷನ್ ಹುಡ್ಕೋದ್ಬಿಟ್ಟು ನಾವು ಆ ತರದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಸ್ಟ್ರೆಸ್ ಡಬಲ್ ಆಗುತ್ತೆ. ನನ್ನ ಸಜೆಷನ್ ಏನಿದೆ ಸರ್, ಸ್ಟ್ರೆಸ್ ಅನ್ನ ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಆಡ್ಕೊಂಡ್ಬಿಟ್ಟು ಆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಆದ್ರೆ ಅಟ್ಲೀಸ್ಟ್ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಬಹುದು, ಅದರಲ್ಲಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ತ್ ಮೇಲೆ ಇಶ್ಯೂ ಆಗೋದಿಲ್ಲ. ಬಟ್ ಯಸ್, ನೀವು ಸ್ಟ್ರೆಸ್ ಜಾಸ್ತಿ ತಗೊಂತ ಹೋದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ನಿಮ್ ಶರೀರದಲ್ಲಿ ಆಗ್ತಿರೋ ಎಲ್ಲ ಚೇಂಜಸ್, ಆಲ್ ದ ಬಯೋಕೆಮಿಕಲ್ ಚೇಂಜಸ್ ಏನಾಗುತ್ತಲ್ಲ, ಅದು ಇನ್ಡೈರೆಕ್ಟ್ಲಿ ನಿಮ್ ಬ್ಲಡ್ ಅಲ್ಲಿ ಫ್ಯಾಟ್ ಡಿಪಾಸಿಷನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಸ್ಟ್ರೆಸ್ ಇಸ್ ಒನ್ ಆಫ್ ದ ಕಾಸ್ ಫಾರ್ ದ ಫ್ಯಾಟ್ ಡಿಪಾಸಿಷನ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಫ್ಯಾಟ್ ಕಂಟೆಂಟ್ ಅಂತ ಇರುತ್ತಲ್ಲ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತೀವಲ್ಲ, ಆ ಬ್ಯಾಡ್ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಲಿಕ್ಕೆ ಸ್ಟ್ರೆಸ್ ಇಸ್ ದ ಒನ್ ಆಫ್ ದ ರೀಸನ್. ಸೊ ದಟ್ ಕುಡ್, ಅದರಲ್ಲಿಂದ ಏನಾಗುತ್ತೆ, ನಿಮಗೆ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು.
1: ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ, ವ್ಯಾಯಾಮದ ಬಗ್ಗೆ ಮಾತನಾಡಿದ್ವಿ, ಈ ಎಲ್ಲ ವ್ಯಸನದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ಲೀಪ್, ನಿದ್ರೆ, ಅದ್ರ ಬಗ್ಗೆ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಇಗ್ನೋರ್ ಮಾಡ್ತಾ ಇದ್ದಾರೆ.
2: ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಮೆಡಿಕಲ್ ಸೈನ್ಸ್ ಪ್ರಕಾರ ದಿನದಲ್ಲಿ ಕನಿಷ್ಠ ಪಕ್ಷ 8 ತಾಸು ನಿದ್ದೆ ಮಾಡಬೇಕು. 24 ಗಂಟೆಯಲ್ಲಿ 8 ತಾಸು ನಿದ್ದೆ ಮಾಡಬೇಕು ಮಿನಿಮಮ್. ಆ 8 ತಾಸು ನಿದ್ದೆ ಮಾಡ್ಲಿಕ್ಕೆ ಮಾಡಿದ್ರೆ ಒಳ್ಳೇದು, ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸ್ಟ್ರೆಸ್ ಅಗೇನ್ ಮತ್ತೆ ಸ್ಟ್ರೆಸ್ ಆಗುತ್ತೆ. ಆಲ್ ಇಟ್ಸ್ ಲೈಕ್ ಎ ವಿಷಿಯಸ್ ಸೈಕಲ್, ಒಂದಕ್ಕೊಂದು ರಿಲೇಷನ್ ಇದೆ. ನಾವು ಬಹಳ ಸರಿ ಏನ್ ಮಾಡ್ತೀವಿ, ಮನಗೋ ಟೈಮ್ನಲ್ಲಿ ಮೊಬೈಲ್ ನೋಡದೆ, ಮನಗೋ ಟೈಮಲ್ಲಿ ಏನೋ ಟಿವಿ ನೋಡೋದು, ಅಥವಾ ಏನಾದ್ರು ಅದೊಂದು ಟೈಮ್ ರೆಸ್ಟ್ರಿಕ್ಷನ್ ನಾವು ಮಾಡ್ಕೊಳ್ಬೇಕು. ನಾವು ಟೈಮ್ ಟೇಬಲ್ ಮಾಡ್ಕೊಳ್ಳೇಬೇಕು, ನಾನು ಈ ಟೈಮಿಂದ ಈ ಟೈಮ್ ಒಳಗೆ ನಾನು ನಿದ್ದೆ ಟೈಮ್ ಇದೆ, ನಾನು ನಿದ್ದೆ ಮಾಡಲೇಬೇಕು. ಆ ಥರ ಮಾಡಿಕೊಂಡ್ರೆ ಮಾತ್ರ ಪಾಸಿಬಲ್ ಇದೆ. ಮತ್ತೆ ನಿದ್ದೆ ಸಲುವಾಗಿ ನಿದ್ದೆ ಆಗ್ತಾ ಇಲ್ಲ, ನಿದ್ದೆಗೆ ಸ್ಟ್ರೆಸ್ ಆಗ್ತಾ ಇದೆ ಅನ್ಕೊಂಡ್ಬಿಟ್ರೆ ಅದು ಏನು ಹೆಲ್ಪ್ ಆಗೋದಿಲ್ಲ.
1: ಫಿಸಿಯೋಥೆರಪಿ ಬಗ್ಗೆ ಮಾತನಾಡೋಣ ಡಾಕ್ಟರ್ ಸರ್. ಯಂಗ್ ಸ್ಟ್ರೋಕ್ಗೆ ಫಿಸಿಯೋಥೆರಪಿ ಹೆಂಗೆ ಹೆಲ್ಪ್ ಮಾಡುತ್ತೆ? ಆ್ಯಂಡ್ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಹೇಳ್ತಾರೆ, ಮೊದಲನೇ ಸ್ಟ್ರೋಕ್ ಆದಾಗ 24 ಅಥವಾ 48 ಅವರ್ಸ್ನಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
2: ಸರ್, ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಯಂಗ್ ಸ್ಟ್ರೋಕ್ ಅಲ್ಲಿ ರಿಕವರಿ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಯಾಕಂತಂದ್ರೆ ದೇ ಆರ್ ವೆರಿ ಯಂಗ್. ಆಮೇಲೆ ಕಂಪೇರ್ ಮಾಡಿದ್ರೆ ಓಲ್ಡ್ ಸ್ಟ್ರೋಕ್ಗೆ ಯಂಗ್ ಸ್ಟ್ರೋಕ್ ಕಂಪೇರ್ ಮಾಡಿದ್ರೆ ಯಂಗ್ ಸ್ಟ್ರೋಕ್ ಆರ್ ಮೋರ್ ಚಾನ್ಸ್ ಆಫ್ ಸರ್ವೈವಲ್. ಸೊ ಇಮಿಡಿಯೇಟ್ 24 ಅಥವಾ 48 ತಾಸಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಫರ್ದರ್ ಡಿಟೋರೇಷನ್ ಏನಂತೀವಲ್ಲ, ಫರ್ದರ್ ಬ್ರೈನ್ ಡ್ಯಾಮೇಜ್ ಅನ್ನ ಆಗಲಿ ಅಥವಾ ಫರ್ದರ್ ಮಸ್ಕ್ಯುಲೋಸ್ಕೆಲಿಟಲ್ ಅಂದ್ರೆ ನಿಮ್ಮ ಮೌನ್ಸ್ಗಳು ಮತ್ತೆ ಮೂಳೆಗಳಲ್ಲಿ ಏನು ಸ್ಟ್ರೆಂತ್ ಏನು ಕಡಿಮೆ ಆಗಿದೆ ಅದನ್ನ ರಿಕವರಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಗುಡ್ ಸರ್.
1: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳನ್ನು ರಚಿಸಲು ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡುತ್ತದೆ?
2: ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಮೆದುಳಿನಲ್ಲಿ ಹೊಸ ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀವಿ. ಇವಾಗ ಬಿಕಾಸ್ ಆಫ್ ದ ಡ್ಯಾಮೇಜ್, ಏನೋ ಡ್ಯಾಮೇಜ್ ಆಗಿದೆ, ಆ ನರಗಳು ತಮ್ಮ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಸರೌಂಡಿಂಗ್ ನಾರ್ಮಲ್ ನರ್ವ್ಸ್ ಏನಿರುತ್ತಲ್ಲ ಅದನ್ನ ಆ ಕೆಲಸವನ್ನು ಕ್ಯಾರಿ ಓವರ್ ಮಾಡ್ತಾ ಇದ್ದ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಫಿಸಿಯೋಥೆರಪಿಯಲ್ಲಿ ನಾವು ರಿಪೀಟೆಡ್ ಮೂವ್ಮೆಂಟ್ಸ್ ಮಾಡಿಸ್ತೀವಿ, ಟಾಸ್ಕ್ ಓರಿಯಂಟೆಡ್ ಆಕ್ಟಿವಿಟಿ ಮಾಡ್ತೀವಿ. ಅಂತಂದ್ರೆ ಒಂದ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಅನ್ನ ರಿಪೀಟೆಡ್ ಮಾಡೋದ್ರಿಂದ ಅದೇನಾಗುತ್ತೆ, ಆ ಮೆದುಳಿನ ಭಾಗ ಏನೋ ತನ್ನ ಮೂವ್ಮೆಂಟ್ ಅನ್ನು ಕಳೆದುಕೊಂಡಿದೆ, ಆ ಮೂವ್ಮೆಂಟ್ ಅನ್ನ ಮೆದುಳು ಅರ್ಥ ಮಾಡ್ಕೊಳ್ಳುತ್ತೆ, ಆ ಮೂವ್ಮೆಂಟ್ ಅನ್ನ ಕಲಿಯುತ್ತೆ ರಿಪಿಟೇಷನ್ ಲಿಂದ. ಅದರಿಂದ ಏನಾಗುತ್ತೆ, ನ್ಯೂ ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ, ಹೀಗಾಗಿ ನ್ಯೂರಲ್ ಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಸೊ ಫಿಸಿಯೋಥೆರಪಿಯಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಅಂದ್ರೆ ಅಡ್ವಾನ್ಸ್ ಮೊಡಾಲಿಟಿ ಅನ್ಬಹುದು, ಮಷೀನ್ಸ್ ಅನ್ಬಹುದು, ಎಕ್ಸಸೈಸ್ ಪ್ರೋಟೋಕಾಲ್ ಅನ್ಬಹುದು, ಅದನ್ನ ನಾವು ರಿಪೀಟೆಡ್ಲಿ ಮಾಡಿಸೋದ್ರಿಂದ ಡೆಫಿನೆಟ್ಲಿ ಆ ಯಂಗ್ ಸ್ಟ್ರೋಕ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ.
1: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಸರ್, ಈಗ ಫಿಸಿಯೋಥೆರಪಿಯಿಂದ ಸ್ಟ್ರೋಕ್ ಆದವರಿಗೆ ಕಂಪ್ಲೀಟ್ ಆಗಿ ಒಂದು ಸ್ವತಂತ್ರವಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ?
2: ಸರ್, ಇದೆಲ್ಲ ಇದು ತುಂಬಾ ಕಷ್ಟಕರ ಕ್ವಶನ್ ಸರ್. ಯಾಕಂತಂದ್ರೆ ಹೇಗಿದೆ, ಕೆಲವೊಂದು ಅಂಶಗಳಿವೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ತುಂಬಾ ಲೇಟ್ ಆಗಿ ಬಂದ್ರೆ ನಾವು 100% ರಿಕವರ್ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಪೇಷಂಟ್ ಬೇಗ ಬಂದ್ರೆ ಮತ್ತೆ ಆಮೇಲೆ ಪೇಷಂಟ್ ಪಾರ್ಟಿಸಿಪೇಷನ್, ಪೇಷಂಟ್ ತಾನು ಎಷ್ಟು ಇಂಟ್ರೆಸ್ಟ್ ಆಗಿ ಎಕ್ಸಸೈಸ್ ಮಾಡ್ತಾರೆ ಅದು ಒಂದು. ಮತ್ತೆ ಕೆಲವೊಂದು ಕಂಡೀಷನ್ ಲೈಕ್ ಪ್ರೀ ಮಾರ್ಬಿಡಿಟಿ ಅಂತೀವಿ, ಪೇಷಂಟ್ಗೆ ಆಲ್ರೆಡಿ ಹೈಪರ್ ಟೆನ್ಷನ್ ಇದೆಯಾ, ಬಿಪಿ, ಶುಗರ್, ಡಯಾಬಿಟಿಸ್ ಏನಾದರೂ ಇದೆಯಾ, ಆಮೇಲೆ ಪೇಷಂಟ್ ಒಬೆಸಿಟಿ ಏನಾದರೂ ಇದೆಯಾ, ಅವ್ರು ಪ್ರೀ ಎಕ್ಸಿಸ್ಟಿಂಗ್ ಮಾರ್ಬಿಡಿಟಿ ಏನಾದರೂ ಇದ್ರೆ ಅದರಲ್ಲಿ ಪ್ರೋಗ್ನೋಸಸ್ ಅಂದ್ರೆ ಇಂಪ್ರೂವ್ಮೆಂಟ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಯಂಗ್ ಸ್ಟ್ರೋಕು, ಅರ್ಲಿ ಇಂಟರ್ವೆನ್ಷನ್ ಬೇಗ ಬಂದೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರೆ ನಾವು ಸಾಕಷ್ಟು ಪೇಷಂಟ್ ನೋಡಿದ್ವಿ ಸರ್, 100% ರಿಕವರಿ ಆಗುವ ಸಾಧ್ಯತೆ ಇದೆ, ಇಲ್ಲ ಅಂತ ಅನ್ನೋದಿಲ್ಲ, ಬಟ್ ಅದರ್ ಫ್ಯಾಕ್ಟರ್ಸ್ ಬೇರೆ ಅಂಶಗಳಿವೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಾವು ಹೇಳ್ಬೋದು ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ.
1: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ತಾವು ತಮ್ಮ ಅನುಭವದಿಂದ ಹೇಳ್ಬೋದು, ಯಾರಿಗಾದ್ರೂ ಸ್ಟ್ರೋಕ್ ಆಗಿದೆ ಅಂಡ್ ಫಿಸಿಯೋಥೆರಪಿ ಅವರು ತಗೋತಾ ಇದ್ರೆ, ವಿಲ್ ಪವರ್ ಎಷ್ಟು ಮುಖ್ಯ ಆಗುತ್ತೆ ಅವರ ಜೀವನದಲ್ಲಿ?
2: ಸರ್, ವಿಲ್ ಪವರ್ ಇದ್ರೇನೆ ಎಲ್ಲ ಸಾಧ್ಯ. ವಿಲ್ ಪವರ್ ಈಸ್ ಲೈಕ್ ಒನ್ ಬೂಸ್ಟಿಂಗ್ ಡೋಸ್ ಫಾರ್ ಅ ಫಿಸಿಯೋಥೆರಪಿಸ್ಟ್ ಅಂಡ್ ಆಲ್ಸೋ ಫಾರ್ ದ ಪೇಷಂಟ್. ಅಂದ್ರೆ ಇವಾಗ ನಾನು ಸಾಕಷ್ಟು ಪೇಷಂಟ್ ನೋಡಿದ್ದೀನಿ ಸರ್, ಇವಾಗ ನಾನು ಹೆಸರು ತಗೊಳ್ದಿಲ್ಲ, ಬಟ್ ಪೇಷಂಟ್ಸ್ಗಳು ದೇ ಆರ್ ಏಬಲ್ ಟು ವಾಕ್ ಇನ್ ದ ಮಿಡಲ್ ಆಫ್ ದ ಟ್ರಾಫಿಕ್. ಅಂತಂದ್ರೆ ಸ್ಟ್ರೋಕ್ ಆದ ನಂತರ ಅವ್ರಿಗೆ ನಡಿಲಿಕ್ಕೆ ಕೂತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಇವತ್ತಿನ ತಾರೀಕಿನಲ್ಲಿ ಅವರು ತಮ್ಮ ವ್ಯಾಪಾರ ಅಂಗಡಿಗೆ ಹೋಗ್ತಾ ಇದಾರೆ, ತಾವು ನಡ್ಕೊಂಡ್ ಬರ್ತಾ ಇದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ತಮಗೆ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿರೋ ಪೇಷಂಟ್ಸ್ಗಳನ್ನು ನಾವು ನೋಡಿದೀವಿ. ಎಸ್, ಡೆಫಿನೆಟ್ಲಿ ಫಿಸಿಯೋಥೆರಪಿ ಸ್ವಲ್ಪ ಜಾಸ್ತಿ ಟೈಮ್ ಅವರಿಗೆ ಬೇಕಾಗಬಹುದು, 1-3 ತಿಂಗಳು ಬೇಕಾಗಬಹುದು, ಬಟ್ ಅದರಲ್ಲಿ ಕಂಟಿನ್ಯೂಟಿ, ವಿಲ್ ಪವರ್, ಪೇಷಂಟ್ ವಿಲ್ ಪವರ್. ವಿಲ್ ಪವರ್ ಅಂತಂದ್ರೆ ನಾಟ್ ಓನ್ಲಿ ಅವರ್ ಪಾರ್ಟಿಸಿಪೇಷನ್, ಸೇಮ್ ಎಕ್ಸಸೈಸ್ ಅವ್ರ ಮನೆಯಲ್ಲಿ ಹೋಗಿ ಕೂಡ ಮಾಡಬೇಕು. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
1: ಡಾಕ್ಟರ್ ಸರ್, ವಿಲ್ ಪವರ್ ಬಗ್ಗೆ ಮಾತನಾಡದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ಅನುಭವಿಸಿರಬಹುದು, ಇಂಟರ್ನೆಟ್ ಕಾಲ ನಡೆದಿದೆ. ನೀವೇನಾದ್ರೂ ಸಜೆಸ್ಟ್ ಮಾಡಿದ್ರೆ ಅದರ ಬಗ್ಗೆ ಅವರು ತಮ್ಮ ಸರ್ಚ್ ಮಾಡಿ ತಮ್ಮದೇ ಆದಂತಹ ಒಂದು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಯು ಮೈಟ್ ಹ್ಯಾವ್ ಎನ್ಕೌಂಟರ್ಡ್ ದಿಸ್ ವರ್ಡ್ ಕಾಲ್ಡ್ ಎ ಸೆಲ್ಫ್ ಮೆಡಿಕೇಶನ್. ವೈದ್ಯರ ಅದ ನೀವು ಏನ್ ಹೇಳಿಕೆ?
2: ಸರ್, ಸೆಲ್ಫ್ ಮೆಡಿಕೇಶನ್ ನಾನು ಅಡ್ವೈಸ್ ಮಾಡೋದಿಲ್ಲ ಸರ್. ಏನಾಗುತ್ತೆ ಅದು, ಇವಾಗ ನೋಡಿ ಫಿಸಿಯೋಥೆರಪಿಯಲ್ಲಿ ನಾವು ಸುಮಾರು 6-6.5 ವರ್ಷ ಅಭ್ಯಾಸ ಮಾಡಿ ನಮ್ದು ಒಂದು ಎಜುಕೇಶನ್ ಅಂತಿದೆ, ಸೈಂಟಿಫಿಕ್ ವೇಯಲ್ಲಿ ನಾವು ಕಲ್ತಿರೋದು. ಅದನ್ನು ನೀವು 10 ನಿಮಿಷದಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ನಾನು ಫಿಸಿಯೋಥೆರಪಿಸ್ಟ್ ಆಗ್ತೀನಿ ಆ ಥರ ಎಕ್ಸಸೈಸ್ ಮಾಡ್ತೀನಿ ಅಂತಂದರೆ ಅದು ಏನು ಯೂಸ್ ಆಗಲ್ಲ. ಅದೇ ಥರ ನೀವು ಯೂಸ್ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ, ಎದಕ್ಕೆ ಯೂಸ್ ಮಾಡಬೇಕು, ಯಾವ ಒಳ್ಳೆ ಫಿಸಿಯೋಥೆರಪಿಸ್ಟ್ ಎಲ್ಲಿದ್ದಾನೆ ನೋಡಲಿಕ್ಕೆ, ಒಳ್ಳೆ ಹಾಸ್ಪಿಟಲ್ ಎಲ್ಲಿದೆ ನೋಡಲಿಕ್ಕೆ ನೀವು ಟೆಕ್ನಾಲಜಿ ಮತ್ತು ಯೂಟ್ಯೂಬ್ ಯೂಸ್ ಮಾಡ್ಬೋದು. ಬಟ್ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ಕೊಂಡ್ಬಿಟ್ಟು ನೀವು ಫಿಸಿಯೋಥೆರಪಿ ಮನೇಲಿ ಮಾಡ್ತೀನಿ ಅಂತಂದರೆ ನಾನು ಅದಕ್ಕೆ ಅಡ್ವೈಸ್ ಮಾಡೋದಿಲ್ಲ, ಅದು ಏನೂ ಹೆಲ್ಪ್ ಆಗೋದಿಲ್ಲ ಸರ್. ಬಿಕಾಸ್ ಸೈಂಟಿಫಿಕಲಿ ಪ್ರೊಫೆಷನಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ರೇ ನಿಮಗೆ ಅದು ಒಂದು ರಿಸಲ್ಟ್ ಬರುತ್ತೆ. ಅದು ಬಿಟ್ಟು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡಿದ್ರೆ ಏನೂ ಹೆಲ್ಪ್ ಆಗೋದಿಲ್ಲ.
1: ಸರ್, ಸೋಷಿಯಲ್ ಮೀಡಿಯಾ ಅಥವಾ ಇದನ್ನ ನೋಡಿ ಅದನ್ನ ಪಾಲಿಸಿ ಅವರಿಗೆ ಹಾನಿ ಮಾಡ್ಕೊಂಡವ್ರು ತಮ್ಮ ಕಡೆ ಬಂದಿದ್ದಾರೆ ಬಗ್ಗೆ ಸ್ವಲ್ಪ
2: ಅದೇ ಅದು ತರ ಆಗಿದೆ ಸರ್. ಕೆಲವೊಂದು ಪೇಷಂಟ್ಸ್ಗಳು ನಾವು ಈಗ ನಮ್ದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ ಮಾಡೋಕ್ಕೆ ಅದೊಂದು ಫಿಕ್ಸ್ ಟೈಮ್ ಅಂತ ಇರುತ್ತೆ. ಆನ್ಸೆಟ್ ಆದ ನಂತರ ಅಕ್ಯೂಟ್ ಸ್ಟೇಜ್, ಸಬ್ ಅಕ್ಯೂಟ್ ಸ್ಟೇಜ್, ಕ್ರೋನಿಕ್ ಸ್ಟೇಜ್ ಅಂತ ಇರುತ್ತೆ. ಆ ಸ್ಟೇಜ್ ಪ್ರಕಾರ ಪೇಷಂಟ್ ಬಂದ್ರೆ ನಾವು ಆ ಸ್ಟೇಜ್ ಪ್ರಕಾರ ಪ್ರೋಟೋಕಾಲ್ ಮಾಡ್ತೀವಿ. ಇವಾಗ ಏನ್ ಮಾಡ್ತಾರೆ, ನಾವು ಈ ಒಂದು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಬಟ್ ಅವ್ರು ತಮ್ಮದೇ ಆದಂತ ಟ್ರೀಟ್ಮೆಂಟ್ ಸೈಮಿಡಿಯಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಗ್ರೂಪ್ ಈ ತರ, ಇನ್ನೊಂದು ಗ್ರೂಪ್ ಏನಂತಂದ್ರೆ ನಮ್ಮ ಕಡೆ ಬರದೇ, ನೀವೇನು ಹೇಳಿದ್ರಲ್ಲ, ನಮ್ಮ ಕಡೆ ಬರದೆ ಮತ್ತೊಂದು ಕಡೆ ಹೋಗಿ ಆಗಿರೋ ಕಂಡೀಷನ್ನ ಮತ್ತಷ್ಟು ಕೆಡಿಸ್ಕೊಂಡ್ಬಿಟ್ಟು ನಮ್ಮ ಹತ್ರ ಬರ್ತಾರೆ, ನಮಗೆ ಹೇಳ್ತಾರೆ ಸರ್ ಇದು ಸರಿ ಮಾಡಿಕೊಡಿ. ಸೊ ಆ ಥರ ಕೇಸಸ್ ನೋಡಿದ್ದೀವಿ, ಬಟ್ ಅದು ಸೈಂಟಿಫಿಕಲಿ ಅದು ತುಂಬ ಕಷ್ಟ ಆಗುತ್ತೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಇದರಲ್ಲಿಂದ ಏನಾಗುತ್ತೆ, ಪೇಷಂಟ್ ಮತ್ತು ಪೇಷಂಟ್ ಪಾರ್ಟಿಗೆ ಹಾನಿ ಆಗುತ್ತೆ ಹೊರತು ಉಪಯೋಗ ಏನಾಗೋದಿಲ್ಲ.
1: ಈ ಪ್ರಶ್ನೆ ಕೇಳೋ ಉದ್ದೇಶನೇ ಆದಿತ್ತು, ಏಕೆಂದರೆ ಎಲ್ಲರಿಗೂ ಯಾರು ಈ ಒಂದು ವಿಷಯದಿಂದ ಹೋಗ್ತಾ ಇರ್ತಾರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಆದವರಿಗೆ ಅಂತಲ್ಲ, ಬೇರೆಯವರಿಗೂ, ನಾರ್ಮಲ್ ಜನರಿಗೂ ತಾಳ್ಮೆ ಅನ್ನೋದಿರುತ್ತೆ.
2: ಹೌದೌದು,
1: ಇವ್ರ ಕಡೆ ಒಂದು ಕೇಳಿದ್ರೆ ಇನ್ನೋ ಯಾರಾದರೂ ವೈದ್ಯರು ಈಗ ನಿಮ್ಮ ಕಡೆ ಚಿಕಿತ್ಸೆಗೋಸ್ಕರ ಬಂದರೆ ಅವ್ರಿಗೆ ನೀವು ಮೊದಲು ವ್ಯಾಯಾಮ ಹೇಳುವಾಗ ಅವರಿಗೆ ಏನಾದರೂ ದೀರ್ಘಕಾಲ ಇದನ್ನು ಮಾಡಿ ಅಂದರೆ ಅವರಿಗೆ ಆ ಸಮಯ ತಕ್ಷಣ ಬೇಕು. ಸೊ ಆ ಗ್ಯಾಪ್ನಲ್ಲಿ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಆಸ್ಪತ್ರೆ ಬಗ್ಗೆ ತಾವು ಹೇಳಿದ್ರಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ದೀಸ್ ಯಂಗ್ ಸ್ಟ್ರೋಕ್ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜೀಸ್ ಇದೆ ಅದರ ಬಗ್ಗೆ ಸ್ವಲ್ಪ?
2: ಸರ್, ನಮ್ದು 25 ವರ್ಷ ಹಳೆಯ ಕಾಲೇಜ್ ಮತ್ತು ಡಿಪಾರ್ಟ್ಮೆಂಟ್ ಇದೆ ಸರ್. KLE ಇನ್ಸ್ಟಿಟ್ಯೂಟ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್, ಒನ್ ಆಫ್ ದ ಬೆಸ್ಟ್ ನ್ಯೂರೋ ಫಿಸಿಯೋಥೆರಪಿ ರಿಹಾಬಿಲಿಟೇಷನ್ ಸೆಟಪ್ ನಾವು ನಡೆಸ್ತಾ ಇದ್ದೀವಿ. ನಾನು ಹೇಳ್ಬೋದು, ಉತ್ತರ ಕರ್ನಾಟಕದಲ್ಲಿ ನಮ್ಮಷ್ಟು ಒಳ್ಳೆ ಫೆಸಿಲಿಟಿ ಫಿಸಿಯೋಥೆರಪಿ ಆಸ್ಪೆಕ್ಟ್ ಎಲ್ಲೂ ಇಲ್ಲ. ಅದು ಒಂದೇ ವಿಷಯ. ಎರಡನೇ ವಿಷಯ, ನಮ್ಮ ಹತ್ರ ಎಲ್ಲ ಅಡ್ವಾನ್ಸ್ ಮೊಡಾಲಿಟಿ, ಫಾರ್ ಎಕ್ಸಾಂಪಲ್ ಹೈಡ್ರೋಥೆರಪಿ ಅನ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಂತ, ಅಂದ್ರೆ ನೀರಿನ ಮೇಲೆ ಮಾಡುವಂತಹ ವ್ಯಾಯಾಮಗಳು ಬಹಳ ಜನರಿಗೆ ಗೊತ್ತಿಲ್ಲ. ನೀರನ್ನು ಸಹ ನಾವು ಒಂದು ವೇ ಮೋಡ್ ಆಫ್ ಎಕ್ಸಸೈಸ್ ಅಂತ ಯೂಸ್ ಮಾಡಲಿಕ್ಕೆ ಇದೆ ಅಂತ, ಆ ಪ್ರೊವಿಷನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಹತ್ರ ಟೆಂಪರೇಚರ್ ಕಂಟ್ರೋಲ್ಡ್ ಹೈಡ್ರೋಥೆರಪಿ ಸ್ವಿಮ್ಮಿಂಗ್ ಪೂಲ್, ಅಂದರೆ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇರುವಂಥ ನೀರನ್ನು ನಾವು ಟೆಂಪರೇಚರ್, ಪೇಷಂಟ್ ಬಾಡಿ ಟೆಂಪರೇಚರ್ ಮ್ಯಾಚ್ ಮಾಡಿ, ಪೇಷಂಟ್ಗೆ ಕೋಲ್ಡು ಆಗಬಾರ್ದು, ಹೀಟು ಆಗಬಾರ್ದು ಆ ಥರ, ಯಾಕಂತಂದರೆ ಬಾಡಿ ಟೆಂಪರೇಚರ್ ಮೇಲೆ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನು ನಾವು ರೆಗ್ಯುಲೇಟ್ ಮಾಡಿ ಪೇಷಂಟನ್ನು ಅದು ಸ್ವಿಮ್ಮಿಂಗ್ ಪೂಲಲ್ಲಿ ಇಮರ್ಸ್ ಮಾಡಿ ಸಾಕಷ್ಟು ಎಕ್ಸಸೈಸ್ ಎಲ್ಲ ಮಾಡಿಸಿಬಿಟ್ಟು ನಾವು ಒಳ್ಳೆ ರೀತಿಯಿಂದ ರಿಸಲ್ಟ್ ತಂದ್ಕೊಂಡಿದ್ದೀವಿ. ದಟ್ ಈಸ್ ಒನ್ ಥಿಂಗ್. ಅದು ಬಿಟ್ಟು ಬಾಡಿ ವೇಟ್ ಸಪೋರ್ಟ್ ಟ್ರೆಡ್ಮಿಲ್ ಅಂತ ಇದೆ, ಆಮೇಲೆ ವರ್ಚುವಲ್ ರಿಯಾಲಿಟಿ ಅಂತಿದೆ, ಹೈಡ್ರೋಥೆರಪಿ, ಗೇಟ್ ರಿಹಾಬಿಲಿಟೇಷನ್. ನಮ್ಮ ಹತ್ರ ಗೇಟ್ ರಿಹಾಬಿಲಿಟೇಷನ್ ಅನ್ನೋ ಒಂದು ಲ್ಯಾಬ್ ಇದೆ ಸರ್, ಅದರಲ್ಲಿ ನೀವು ನಡಿಬೇಕಾದ್ರೆ ನಿಮ್ ಯಾವ ತರ ನಿಮ್ದು ನಡೆಯುವ ಶೈಲಿ ಅಂತೀವಲ್ಲ ವಾಕಿಂಗ್ ಸ್ಟೈಲ್, ಅದರಲ್ಲಿ ಯಾವ ಮಸಲ್ ವೀಕ್ ಇದೆ, ಯಾವ ಮಸಲ್ ಸ್ಟ್ರಾಂಗ್ ಇದೆ, ಯಾವ ಜಾಯಿಂಟ್ ಅಲ್ಲಿ ಎಷ್ಟು ರೇಂಜ್ ಮೂವ್ಮೆಂಟ್ ಬರ್ತಾ ಇದೆ, ಯಾವ ಜಾಯಿಂಟ್ ಅಲ್ಲಿ ಯಾವ ಮೂವ್ಮೆಂಟ್ ಕಡಿಮೆ ಆಗ್ತದೆ ಎಲ್ಲಾನು ತೋರಿಸ್ಕೊಡ್ತೇವೆ. ಆ ತರ ಗೇಟ್ ರಿಹಾಬ್ ಇದೆ, ವರ್ಚುವಲ್ ರಿಯಾಲಿಟಿ ಇದೆ, ಇದೆಲ್ಲ ಸಾಕಷ್ಟು ಅಡ್ವಾನ್ಸ್ ಮೊಡಾಲಿಟಿ ಇದೆ ನಮ್ಮ ಹತ್ರ. ಫಂಕ್ಷನ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್, ಟ್ರಾನ್ಸ್ಕ್ರೇನಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್, ಈ ತರ ಸಾಕಷ್ಟು ಅಡ್ವಾನ್ಸ್ ನಮ್ಮ ಹತ್ರ ಅಡ್ವಾನ್ಸ್ ಮೊಡಾಲಿಟಿ ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಎಲ್ಲ ಇರೋದ್ರಿಂದ ನಾವು ಪೇಷಂಟ್ಸ್ ಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ಸಾಕಷ್ಟು ಪೇಷಂಟ್ ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಸರ್.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ತಾವು ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ ಅಂತ, ಇನ್ನೆಷ್ಟೆಲ್ಲ ವಿಭಾಗ ಇದೆ ವಿತ್ ರೆಸ್ಪೆಕ್ಟ್ ಟು ಫಿಸಿಯೋಥೆರಪಿ?
2: ಸರ್, ನಮ್ಮ ಹತ್ರ ಸುಮಾರು 10-12 ಡಿಪಾರ್ಟ್ಮೆಂಟ್ ಗಳಿದೆ. ಅದು ಪಿಡಿಯಾಟ್ರಿಕ್ಸ್ ಆಗಿರ್ಬೋದು, ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ, ನ್ಯೂರೋಲಜಿ ಫಿಸಿಯೋಥೆರಪಿ, ಆಮೇಲೆ ಜಿರಿಯಾಟ್ರಿಕ್ ಫಿಸಿಯೋಥೆರಪಿ, ಸ್ಪೋರ್ಟ್ಸ್ ಮೆಡಿಸಿನ್, ರಿಹಾಬಿಲಿಟೇಷನ್, ಜಿರಿಯಾಟ್ರಿಕ್, ಆಮೇಲೆ ಬಯೋಮೆಕ್ಯಾನಿಕ್ಸ್, ಆರ್ಥೋಪೆಡಿಕ್ ಮ್ಯಾನುವಲ್ ಥೆರಪಿ, ಆಮೇಲೆ ಆರ್ಥೋಪೆಡಿಕ್ ಕಂಡೀಷನ್ಸ್, ಈ ತರ ಸುಮಾರು 10 ಡಿಪಾರ್ಟ್ಮೆಂಟ್ ಗಳಿದೆ. ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ನಮ್ಮ ಹತ್ರ ಕ್ವಾಲಿಫೈಡ್, ವೆಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಸೊ ನಾವು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಪರೇಟ್ ಸೆಪರೇಟ್ ಟ್ರೈನಿಂಗ್ ಸೆಷನ್ ಆಗುತ್ತೆ. ಸೊ ಅದರ ಪ್ರಕಾರ ನಾವು ಪೇಷಂಟ್ ಅನ್ನ ಟ್ರೀಟ್ ಮಾಡ್ತೀವಿ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯು, ಕಾರಣಗಳು ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ ಡಾಕ್ಟರ್ ರಾಘವೇಂದ್ರ ಧಾರವಾಡ್ ಅವರು. ಕಾರ್ಯಕ್ರಮದಲ್ಲಿ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ?
2: ಸರ್, ನಾನು ಹೇಳೋದಿಷ್ಟೇ, ನೀವು 35 ವರ್ಷ ಆದವರು ಯಾರಿದ್ದೀರಲ್ಲ, ನೀವು ರುಟೀನ್ ಆಗಿ ನಿಮ್ದು ನೀವು ಡಾಕ್ಟರ್ ಹತ್ರ ಹೋಗ್ತಾ ಇರಿ, ನಿಮ್ದು ಒಂದು ಬ್ಲಡ್ ಟೆಸ್ಟ್ ಬಹಳ ಖರ್ಚು ಬರೋದಿಲ್ಲ ಸರ್, ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ನೀವು ಏನೋ ಒಂದು 1,000-2,000 ಒಂದು 3-6 ತಿಂಗಳಿಗೆ 1,000-2,000 ರೂಪಾಯಿ ಖರ್ಚು ಮಾಡಿದರೆ ನೀವು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನಾನು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ಒಂದು ಡಾಕ್ಟರ್ ಹತ್ರ ಹೋಗಿ ಸಿಂಪಲ್ ಒಂದು ಬ್ಲಡ್ ಪ್ರೆಷರ್ ಮಾನಿಟರಿಂಗ್, ಒಂದು ECG, ಆಮೇಲೆ ನಿಮ್ದು ರೆಗ್ಯುಲರ್ ಶುಗರ್, ಫಾಸ್ಟಿಂಗು, HbA1c, ಆಮೇಲೆ ಊಟದಕ್ಕಿಂತ ಮುಂಚೆ ಊಟ ಆದ ನಂತರ ಶುಗರ್ ಲೆವೆಲ್ ಎಕ್ಸಾಮಿನೇಷನ್, ಅದು ಬಿಟ್ಟು ನಿಮ್ದು ಲಿವರ್ ಫಂಕ್ಷನ್ ಟೆಸ್ಟ್ LFT ಅಂತ ಏನಂತೀವಿ ಅದನ್ನೊಂದು, ಆಮೇಲೆ ಇನ್ನೊಂದು ನಿಮ್ದು ಬ್ಲಡ್ ಅನಾಲಿಸಿಸ್, ನಿಮ್ಮ ರಕ್ತದಲ್ಲಿ ಏನು ಕೊಬ್ಬಿನ ಅಂಶ ಎಷ್ಟು ಇದೆ ಅಲ್ಲ, ಇವು 3-4 ಇನ್ವೆಸ್ಟಿಗೇಷನ್ ನೀವು 6 ತಿಂಗಳಿಗೊಮ್ಮೆ 1 ವರ್ಷಕ್ಕೂ ಮಾಡ್ತಾ ಇದ್ರೆ ನಿಮ್ ಬಾಡಿ ಸ್ಟೇಟಸ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನೀವು ನಿಮ್ಮ ಬಾಡಿಯನ್ನ ಮಾಡಿಫೈ ಮಾಡಬಹುದು, ಆ ತರ ನೀವು ಕಂಟ್ರೋಲ್ ಮಾಡಬಹುದು, ಇದರಿಂದ ನೀವು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನಾನು ಅನ್ಕೋತೀನಿ ಸರ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ನಮಸ್ಕಾರ ಸರ್.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ವೇಣುಧ್ವನಿ ಅಡುಗೆ ಅರಮನೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ರತಾ ಪಟ್ಟಣ ಶೆಟ್ಟಿಯವರು. ಅಡುಗೆಯಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿರುವಂತಹ ಇವರು ಅನೇಕ ಮಹಿಳಾ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಮಸ್ಕಾರ ನಮ್ರತಾ ಅವರೇ, ಕಾರ್ಯಕ್ರಮಕ್ಕೆ ನಮ್ಮ ಒಂದು ಅಡುಗೆ ಅರಮನೆಗೆ ತಮಗೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಅನುಪಮ ಅವರೇ, ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ.
0: ನಮಗೆ ನಮ್ರತಾ ಮೊದಲನೇ ಒಂದು ರೆಸಿಪಿ, ಯಾವ ಒಂದು ಅಡುಗೆನ ಹೇಳ್ಕೊಡ್ತೀರಾ? ಅದಕ್ಕಿಂತ ಮುಂಚೆ ನಿಮಗೆ ಹೇಗೆ ಇದ್ರಾಗ ಇಂಟ್ರೆಸ್ಟ್ ಬಂತು ಅಂತ?
1: ನೋಡಿ ಅನುಪಮ ಅವರೇ, ನನಗೆ ಚಿಕ್ಕಂದಿನಿಂದಲೂ ಅಡುಗೆ ಮಾಡ್ಬೇಕಂತ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು ರೀ. ಅದಕ್ಕೆ ನಾನು ಅವಾಗೆಲ್ಲ ಯೂಟ್ಯೂಬ್ ಅದೆಲ್ಲ ಇರಾಕಿಲ್ಲಲ್ರಿ, ಅವಾಗ ಇದು ಕುಕ್ ಬುಕ್ ಇರ್ತಿತ್ತಲ್ರಿ, ಕುಕಿಂಗ್ ಬುಕ್, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅತ್ರೋಗಿಂದ ರೆಸಿಪಿ ಎಲ್ಲ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೆ ರೀ. ಆಮೇಲೆ ನಂದಂತೂ ಚಿಕ್ಕ ವಯಸ್ಸಿನಾಗ ಮದುವೆ ಆಯ್ತ, ಆಮೇಲೆ ನಾ ಗಂಡನ ಮನೆಗೆ ಬರಾನ, ನಮ್ಮ ಅತ್ತೆಯವ್ರು ನಂಗೆ ಅಡುಗೆ ಮಾಡಕ್ಕೆ ಭಾಳ ಹೆಲ್ಪ್ ಮಾಡಿದ್ರಿ. ಅವರೆಲ್ಲ ಉತ್ತರ ಕರ್ನಾಟಕದ ರೆಸಿಪಿಗಳ, ಉತ್ತರ ಕರ್ನಾಟಕದ್ದೆಲ್ಲ ಹಳೆಯ ಟೈಪದ್ದು ಎಲ್ಲ ಖಾದ್ಯಗಳನ್ನು ಮತ್ತು ಊಟಗಳನ್ನು ಎಲ್ಲ ನನಗೆ ಅವರು ಅಚ್ಚುಕಟ್ಟಾಗಿ ನಂಗೆ ಎಲ್ಲ ತಿಳಿಸ್ಕೊಟ್ರು, ನಂಗೆ ಕಲಿಸ್ಕೊಟ್ರಿ. ಹಿಂಗಾಗಿ ನನಗೆ ಭಾಳ ಇಂಟ್ರೆಸ್ಟ್ ಬರಾಕೈತೆ ಅಡುಗೆ ಮಾಡಬೇಕು ಅಂತ. ಆವಾಗ ಅವ್ರ ಜೊತೆ ಇದ್ದು ಅದನ್ನೆಲ್ಲ ಕಲ್ಕೊಂಡೆ ರೀ. ಆಮೇಲೆ ಭಾರತದಾಗಿನ ರಾಜ್ಯಗಳಿಗೆಲ್ಲ ನಾವು ಹೋಗ್ತಿದ್ದಲ್ಲ ಟೂರಿಗೆ ಅಂತ, ಆವಾಗ ಅಲ್ಲಿಂದ ಏನಾರ ಒಂದು ಸ್ವಲ್ಪ ತಿಂದು ಬಂದ್ಮೇಲೆ ಅದೆಲ್ಲ ನಮ್ಗೆ ಇಷ್ಟ ಆಗ್ತಿತ್ತಲ್ಲ, ಅದನ್ನ ಮನ್ಯಾಗ ಯೂಟ್ಯೂಬ್ದು ನೋಡಿ ಟ್ರೈ ಮಾಡ್ತಿದ್ದೆ ರೀ. ಹಿಂಗಾಗಿ ನಂಗೆ ಅಡುಗೆ ಮಾಡೋದು ಮತ್ತು ಬೇರೆಯವ್ರಿಗೆ ಅದನ್ನು ಮಾಡಿದ್ದು ಅದನ್ನು ಟೇಸ್ಟ್ ಮಾಡೋಕೊಡೋದು ಅಂದ್ರೆ ನಂಗೆ ಭಾಳ ಇಷ್ಟ ರೀ. ಅಡುಗೆ ಮಾಡೋದಂದ್ರೆ ನಂದು ಹಾಬಿ ರೀ ಇದು. ಹಿಂಗಾಗಿ ನನಗೆ ಕಿಚನ್ನಾಗನ ಭಾಳ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ಭಾಳ ಇಷ್ಟ ಆಗ್ತೈತ್ರಿ.
0: ನಿಮ್ಗೆ ಅಡುಗೆ ಮಾಡೋದು ಭಾಳ ಇಷ್ಟ ಅಂದ್ರಿ, ನಮಗೆ ತಿನ್ನೋದಕ್ಕೂ ಭಾಳ ಇಷ್ಟ. ಹಾಗಾಗಿ ನಮಗಾಗಿ ಮೊದಲನೇ ರೆಸಿಪಿ ಯಾವ ರೆಸಿಪಿಯನ್ನು ಹೇಳ್ಕೊಡ್ತೀರಿ?
1: ಅನುಪಮ ಅವರೇ, ಮೊನ್ನೆ ಈಗ 2 ದಿನದ ಹಿಂದೆ ಸಿಹಿ ಕೈ ಚಂದ್ರು ಅವರ ಬೊಂಬಾಟ್ ಭೋಜನ ಗುರ್ತಿರ್ಬೇಕಲ್ಲ ನಿಮಗೆ, ಅವರು ಬೊಂಬಾಟ್ ಭೋಜನದ ಒಂದು ಸೆಗ್ಮೆಂಟ್ಗೆ ನಮ್ಮ ಮನೆಗೆ ಶೂಟಿಂಗ್ ಅಂತ ಬಂದಿದ್ರು. ಅವಾಗ ನಾನು ಅವರಿಗೆ ಅಕ್ಕಿ ಮೆತ್ತೆ ಮಸಾಲೆ ಕಡಬ ಮಾಡಿ ಕೊಟ್ಟಿದ್ದೆ, ಅವರು ತುಂಬ ಇಷ್ಟಪಟ್ಟು ತಿಂದಿರ್ರಿ ಅದನ್ನ. ಹಾಗೆ ನಾನು ಅದರದ್ದೇ ಒಂದು ಇನ್ನೊಂದು ಬೇರೆ ವರ್ಜನ್ ರಾಗಿದು ಮಾಡ್ತೀನಿ, ರಾಗಿ ಮಸಾಲೆ ಕಡಬ ಅಂತ, ಅದನ್ನ ಇವಾಗ ನಾನು ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೇನ್ರಿ.
0: ಖಂಡಿತ ರೀ, ಹಾ ಹೇಳ್ರಲ್ಲ ಏನೇನು ಸಾಮಾನು ಬೇಕು ರಾಗಿ ಮಸಾಲೆ ಕಡಬ ಮಾಡ್ಲಿಕ್ಕೆ?
1: ರಾಗಿ ಮಸಾಲೆ ಕಡಬ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ರಾಗಿ ಹಿಟ್ಟು 1 ಕಪ್ ಬೇಕ್ರಿ, ಆಮೇಲೆ ಅಕ್ಕಿ ರವ ಇಡ್ಲಿಗೆ ಬಳಸ್ತೇವಲ್ಲ ಅದು 1/2 ಕಪ್ ಬೇಕಾಗುತ್ತೆ ರೀ, ಆಮೇಲೆ ಎಣ್ಣೆ 1/4 ಟೀಸ್ಪೂನ್ ಬೇಕಾಗುತ್ತೆ, ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ 1-2, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಅವ್ರವ್ರು ಯಾವ ಥರ ಖಾರ ತಿಂತಾರಲ್ಲ ಆ ಥರ ತೊಗೋಬೋದು, 2-4 ಆ ಥರ, ಕರಿಬೇವು ಸೊಪ್ಪು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸ್ವಲ್ಪ, ತೆಂಗಿನ ತುರಿ 1/2 ಕಪ್. ಈ ತೆಂಗಿನ ತುರಿ ಹಾಕಿದರೆ ಭಾಳ ಚೆನ್ನಾಗಾಗುತ್ತೆ ರೀ, ತೆಂಗಿನ ತುರಿ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಜೀರಿಗೆ, ಸಾಸಿವೆ ಮತ್ತು 1 ಟೀಸ್ಪೂನ್ ತುಪ್ಪ ಬೇಕ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆ ರಸ 1/2 ಲಿಂಬೆ ರಸ ಬೇಕು, ಬಿಳಿ ಎಳ್ಳು, ಆಮೇಲೆ ಗುರಳ್ ಪುಡಿ ಹುಚ್ಚಳ್ ಪುಡಿ ಅಂತಾರಲ್ಲ ಅದು ಬೇಕಾಗುತ್ತೆ, ಆಮೇಲೆ ನೀರು 1/2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಬಳಸೋರು ಸಕ್ಕರೆ ಇಲ್ಲಾಂದರೆ ಬೆಲ್ಲ 1/2 ಟೀಸ್ಪೂನ್ ಆದರೆ ಸಾಕಾಗುತ್ತೆ ರೀ. ಆಮೇಲೆ ಇದನ್ನ ಮಾಡುವ ವಿಧಾನ,
0: ನಾವು ಈಗ ಅಕ್ಕಿ ಕಡುಬಿಗೆ ಇದು ಗುರಳ್ ಪುಡಿ ಹಾಕೋದಿಲ್ಲ ಅಲ್ಲ ರೀ?
1: ಅದಕ್ಕೆ ಹಾಕೋದಿಲ್ರಿ, ಇದಕ್ಕೆ ಹಾಕ್ಬೇಕಾಗುತ್ತೆ. ಗುರಳ್ ಪುಡಿ ಹಾಕೋದ್ರಿಂದ ಬಹಳ ಟೇಸ್ಟ್ ಆಗ್ತೈತ್ರಿ ಎಲ್ಲ. ಹಾ
0: ಮಾಡೋದು ಹೆಂಗ್ರಿ? ಹಂಗ
1: ಮಾಡೋದ ಹೇಳಲ್ರಿ ವಿಧಾನ. ಮೊದಲಿಗೆ ರೀ ಒಂದು ದಪ್ಪ ತಳದ ಒಂದು ಬೋಗಣಿ
0: ಪಾತ್ರೆ,
1: ಪಾತ್ರೆನ ಅದ್ರೊಳಗ ಒಂದು ಒಂದು 2 ಕಪ್ದಷ್ಟು ನೀರು ಹಾಕಿ,
0: ಅಂದ್ರೆ 1 ಕಪ್ ನಾವು
1: ರಾಗಿ ಹಿಟ್ಟು ತಗೊಂಡ್ರೆ 1/2 ಕಪ್ ಇಡ್ಲಿ ರವಾ ಇರುತ್ತಲ್ರಿ, ಅದನ್ನ 1 ಕಪ್ ರಾಗಿ ಹಿಟ್ಟಿಗೆ 1/2 ಕಪ್ ರವಾ ಇರುತ್ತಲ್ಲ ಅದಕ್ಕೆ 2 ಕಪ್ ನೀರು ಹಾಕ್ಬೇಕಾಗುತ್ತೆ ರೀ. ನಾವು ಅದನ್ನ ನೀರು ಕುದಿಯಾಕ ಇಡ್ಬೇಕು ಇದ್ರ ಮೇಲೆ ಬರ್ಷನ್ ಮೇಲೆ, ಆಮೇಲೆ ಫಸ್ಟ್ ಕ ಫ್ಲೇಮ್ ಫುಲ್ ಇಡ್ಬೇಕು, ಆಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಮೀಡಿಯಂ ಫ್ಲೇಮ್ನಾಗ ಆಮೇಲೆ ಸಣ್ಣ ಮಾಡ್ಬೇಕಾಗುತ್ತೆ.
0: ಅಂದ್ರೆ ನೀರು ಕುದಿಬೇಕಾದ್ರೆ
1: ಹಾ, ಆಮೇಲೆ ಅದಕ್ಕ ಒಂದೆರಡು ಚಮಚ ತುಪ್ಪ, ಒಂದ್ ಅಥವಾ ಎರಡು ಚಮಚ ತುಪ್ಪ ಹಾಕ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಜೀರಿಗೆ, ಇದೆಲ್ಲ ಹಾಕಿ ಮತ್ತೊಮ್ಮೆ ಕುದಿ ಬರ್ತೈತಲ್ರಿ, ಅದಕ್ಕೆ ರಾಗಿ ಹಿಟ್ಟು ಮತ್ತೆ ಅಕ್ಕಿ ತರಿ ಇರ್ತತ್ತಲ್ಲ ಅದನ್ನ ಎರಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದ್ ಸೈಡ್. ಆಮೇಲೆ ಅದ್ರ ಕುದಿಯೋ ನೀರಿಗೆ ಇದನ್ನ ಹಾಕಿ ಒಟ್ಟ ಕೈ ಬಿಡಬಾರ್ದು, ಗಂಟಾಗ್ಬಾರ್ದಂಗ
0: ಕಲಿಸ್ಬೇಕ್ರಿ.
1: ಅದು ಅಟ್ರ ತಗೊಳ್ಳೋದು ಅಂತಾರಲ್ಲ, ಹಾಗೆ ಕಲಿಸ್ಬೇಕಾಗ
0: ಮುದ್ದೆ ಮಾಡ್ತೀವಲ್ಲ ಆ ತರ
1: ಹಾಗೆ ಮಾಡ್ಬೇಕು. ಆಮೇಲೆ ಅದೆಲ್ಲ ಗಟ್ಟಿ ಆಗುತ್ತೆ ರೀ, ಗಟ್ಟಿ ಆದ ತಕ್ಷಣ ಅದಕ್ಕೆ ಬಾಯಿ ಮುಚ್ಚಿ ಸಿಮ್ಮಲ್ಲಿ ಒಂದ್ 5 ನಿಮಿಷ ಬಿಡ್ಬೇಕ್ರಿ. ಬಿಟ್ಟಾದ್ಮೇಲೆ ಅದೆಲ್ಲ ನೀರೆಲ್ಲ ಹಿಡ್ಕೊಂಡು ಚೆನ್ನಾಗಾಗಿರುತ್ತೆ ರೀ. ಆಮೇಲೆ ಅದನ್ನ ಒಂದ್ 5 ನಿಮಿಷ ಬಿಟ್ಟಾದ್ಮೇಲೆ ಬಂದ್ ಮಾಡಿ ಮತ್ತೊಂದ್ 10 ನಿಮಿಷ ಹಾಗೆ ಇಡ್ಬೇಕು ಅದನ್ನ ಮುಚ್ಚಿ. ಆಮೇಲೆ ಒಂದು ದೊಡ್ಡದಾದ ಪರಾತ್ ಅಂತೇವಲ್ರಿ ನಾವು, ಅದ್ರ ಅದನ್ನೆಲ್ಲ ಹಿಟ್ಟೆಲ್ಲ ತೆಗೆದು ಸ್ವಲ್ಪ ಆರಕ್ ಬಿಡ್ಬೇಕು. ಅದೆಲ್ಲ ಆರಿದ ತಕ್ಷಣ ಅದನ್ನ ಚೆನ್ನಾಗಿ ಕೈದಿಂದ ಇನ್ನೊಮ್ಮೆ ನೀರ್ ರಿಕ್ವೈರ್ಮೆಂಟ್ ಇದ್ರೆ ನೀರ್ ಹಾಕ್ಬಹುದು ಇನ್ನೊಂದ್ ಸ್ವಲ್ಪ. ಅದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕ್ರಿ, ಅದನ್ನ ಚಪಾತಿ ಹಿಟ್ಟಿನ ಹದಕ್ಕ ಅದನ್ನೆಲ್ಲ ಚೆನ್ನಾಗಿ ನಾದ್ಬೇಕು. ನಾದಾದ ಕೂಡ್ಲ ಅದನ್ನು ಸಣ್ಣ ಸಣ್ಣ ಈಗ ಪುರಿ ಮಾಡೋದಷ್ಟು ಉಳ್ಳಿ ಇರ್ತಾವಲ್ಲ ಹಪ್ಪಳ, ಅದು ಮಾಡ್ತೀವ ಅಷ್ಟಷ್ಟು ಸ್ಮಾಲ್ ಸ್ಮಾಲ್ ಉಳ್ಳಿ ಮಾಡಿಕೊಂಡು ನಡು ಒಂದ್ ಸ್ವಲ್ಪ ಈಗ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಅದನ್ನ ಒಂದ್ ಸೈಡ್ ಎಲ್ಲ ಇಟ್ಕೋಬೇಕು,
0: ಅಂದ್ರೆ ಇವೆರಡು ನಮ್ ಬೆರಳು ಮೂಡ್ಬೇಕು ಅದ್ರ ಮೇಲೆ ಆತರ
1: ಸ್ವಲ್ಪ ಪ್ರೆಸ್. ಇವಾಗ ಪುರಿ ಲಟ್ಸಕ್ ಹೆಂಗ್ ನಾವು ಹಿಂಗ
0: ಉಳ್ಳಿ ಮಾಡಿ ಪ್ರೆಸ್ ಮಾಡ್ತೀವಲ್ಲ
1: ಹಾಗೆ ಮಾಡಿ ಒಂದ್ ಬಹಳ ದೊಡ್ಡ ಮಾಡಬಾರ್ದ್ರಿಪ್ಪ, ಸಣ್ಣ ಸಣ್ಣ ಮಾಡ್ಬೇಕಾಗುತ್ತೆ. ಆಮೇಲೆ ಅವನ್ನ ಒಂದ್ ಸೈಡ್ ಇಟ್ಕೋರಿ. ಆಮೇಲೆ ಅದಕ್ಕೆ ಈಗ ಒಂದು ಒಗ್ಗರಣೆ ಕೊಡ್ಬೇಕಾಗುತ್ತೆ. ಆ ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕ್ಬೇಕು, ಒಂದ್ 2 ಚಮಚ ಎಣ್ಣೆ ಸಾಕಾಗುತ್ತೆ ರೀ. ಬೇಕಂದ್ರೆ ನೀವು ಎಣ್ಣೆ ಎಷ್ಟು ಹಾಕ್ತೀರ ಅಷ್ಟು ರುಚಿ ಆಗುತ್ತೆ, ಬಟ್ ಇವಾಗೆಲ್ಲ ಡಯಟ್ ಕಾನ್ಶಿಯಸ್ ಅಲ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ರು ಅಷ್ಟೇನು ಕೆಟ್ಟ ಅಂತ ಆಗುದಿಲ್ಲ, ಚಲೋ ಆಗುತ್ತೆ ರೀ. ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತೆ ಬಿಳಿ ಎಳ್ಳು 1 ಚಮಚ. ಇವಾಗ ನೀವು ನಾರ್ಮಲ್ ಈಗ ಅವಲಕ್ಕಿ ಉಪ್ಪಿಟ್ಟೆಲ್ಲ ಒಗ್ಗರಣೆ ಹಾಕ್ತಿರಲ್ಲ ಅದೇ ತರ ಇದನ್ನು ಒಗ್ಗರಣೆ ಹಾಕ್ಬೇಕಾಗುತ್ತೆ ರೀ. ಜೀರಿಗೆ, ಸಾಸಿವೆ, ಎಳ್ಳು ಎಲ್ಲ ಹಾಕಿ ಅದು ಸಿಡಿದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡಿದ್ರು ಹಾಕ್ಬೋದು. ಮನೆಯಾಗಿ ಚಿಕ್ಕ ಮಕ್ಕಳೆಲ್ಲ ತಿನ್ನೋದಿದ್ರ ರೀ, ಅದ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕೋದ್ರೆ ಚಲೋ ರೀ, ಅದ್ ಬ್ಯಾಡ ಅಂದ್ರ ತೆಗ್ದು ಬಿಡ್ತಾರಲ್ಲ. ಆಮೇಲೆ ಅದ್ ಹಾಕಿ ಸ್ವಲ್ಪ ಕೈ ಆಡಿಸಿ ಆಮೇಲೆ ಅರ್ಶಿನ ಪುಡಿ ಹಾಕ್ಬೇಕ. ಅರ್ಶಿನ ಪುಡಿ ಹಾಕಿ ಅವ್ನ ಮತ್ತೊಂದ್ ಸ್ವಲ್ಪ ಕೈ ಆಡಿಸಿ ಉಪ್ಪು ಹಾಕ್ಬೇಕು. ಉಪ್ಪು ಇಲ್ಲಿ ನೋಡ್ಕೊಂಡ್ ಹಾಕೋಬೇಕ್ರಿ, ಯಾಕಂದ್ರ ಅದು ನಾವು ಮಾಡಿದ್ನಾಗ ಅತ್ರೋಗು ಒಂದ್ ಸ್ವಲ್ಪ ಹಾಕಿರ್ತೇವಲ್ಲ, ಈ ಇತ್ರೋಗೊಂದ್ ಸ್ವಲ್ಪ ನೋಡ್ಕೊಂಡ್ ಹಾಕೋರಿ. ಆಮೇಲೆ ಒಂದ್ 1/2 ಚಮಚ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೇಕ್ರಿ. ಹಾಕೊಂಡು ಚಂದ ಕೈಯಾಡಿಸಿ ಲಿಂಬೆ ರಸ ಹಾಕಿ, ಲಿಂಬೆ ರಸ ಹಾಕಿದ ತಕ್ಷಣ ಸ್ವಲ್ಪ ಕೈಯಾಡಿಸಿದ ತಕ್ಷಣ ಇದು ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ ರಾಗಿ ಬಾಲ್ಸ್ ಇರ್ತಾವಲ್ಲ ಅದನ್ನೆಲ್ಲ ಸುರುಬೇಕ್ರಿ. ಅದ್ರೊಳಗ ಸುರುವಿ ಕೈಯಾಡಿಸಿ ನೀಟಾಗಿ ಎಲ್ಲಾ ಕಡೆ ಹತ್ತುವಂಗೆಲ್ಲ ಚಂದಾಗಿ ಕೈಯಾಡಿಸಿ ಬರ್ಷನ್ ಆಫ್ ಮಾಡ್ಬಿಡ್ಬೇಕ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಆಮೇಲೆ
0: ಹಸಿ
1: ಕೊಬ್ಬರಿ ಹಾಕಿ ತಿರ್ವಾಡ್ಬೇಕು. ಇದ್ರ ಜೊತೆಗೆ ನೀರ್ ಚಟ್ನಿ ಮಾಡ್ಬೇಕಾಗುತ್ತೆ ರೀ. ಇವಾಗ ಇಡ್ಲಿ ಚಟ್ನಿ ಹೇಗ್ ಮಾಡ್ತೇವಲ್ಲ ಅದೇ ತರ, ಅದ ಇಡ್ಲಿ ಚಟ್ನಿ ಗಟ್ಟಿ ಇರ್ತೈತಲ್ರಿ, ಇದು ಸ್ವಲ್ಪ ತಿಳುವ ನೀರ್ ಮಾಡ್ಬೇಕು. ಅದ್ರ ಜೊತೆ ನೀರ್ ಚಟ್ನಿ ಹಾಕೊಂಡ್ ತಿಂದ್ರ ಸೂಪರ್ ಆಗಿರುತ್ತೆ ರೀ.
0: ಗುರಳ್ ಪುಡಿ ಯಾವಾಗ ಹಾಕದ್ರಿ?
1: ಹಾ ಅದ ಸಾರಿ, ಅದು ಒಂದ್ ಹೇಳೋದ್ ಮರ್ತೆ. ಒಗ್ಗರಣೆ ಹಾಕ್ತೇವಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೇವಲ್ಲ ಅವಾಗನ ಹಾಕ್ಬೇಕಾಗುತ್ತೆ ರೀ ಗುರಳ್ ಪುಡಿ.
0: ಚಟ್ನಿ ಜೊತೆ?
1: ಹಾ ಚಟ್ನಿ ಜೊತೆನ ಹಾಕ್ಬೇಕು.
0: ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಬಹಳ ಚೆನ್ನಾಗಿ. ನೀವು ಹೇಳೋದ್ ಕೇಳ್ತಿದ್ರೆ ಬಾಯಲ್ಲೇ ನೀರು ಬರ್ತಾ ಇದೆ.
1: ಇಲ್ಲ ಇದು ಹೆಲ್ದಿನೂ ಬಹಳ ಮತ್ತೆ ಕಮ್ಮಿ ಎಣ್ಣೆಯಲ್ಲಿ ಆಗುತ್ತಲ್ರಿ, ಹಿಂಗಾಗಿ ಪೌಷ್ಟಿಕ ಬಹಳ ಮಾಡ್ಕೋಬಹುದು. ಬೆಳಗಿಂದ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ಮತ್ತೆ ಯಾರಾದ್ರೂ ಹಿಂಗ ಡಯಟ್ ಕಾನ್ಶಿಯಸ್ ಅದವ್ರು ನಿಮ್ ಮನೆಗೆ ಬಂದ್ರ ಇದನ್ನ ಮಾಡಿಕೊಟ್ರ ಅವ್ರಿಗೂ ಖುಷಿ ಆಗುತ್ತಲ್ರಿ ತಿನ್ನಾಕ.
0: ಖಂಡಿತ ನಮ್ಮ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ, ಮತ್ತೆ ಯಾವ ಒಂದು ಮುಂದಿನ ರೆಸಿಪಿ ಯಾವುದು ಅಂತ ಏನ್ ಹೇಳ್ಕೊಡ್ತಾ ಇದ್ದೀರಾ?
2: ನಾನು ನಂದು ಎರಡನೇ ರೆಸಿಪಿ ನುಗ್ಗೆಕಾಯಿ ಸೂಪ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನುಗ್ಗೆಕಾಯಿ ಈಗಂತೂ ಮಾರ್ಕೆಟ್ನಾಗ ಸಿಗ್ತಾವ ಎಲ್ಲ ಕಡೆ, 8-10 ನುಗ್ಗೆಕಾಯಿ. ಇದು ನಾನು ಒಂದು 4 ಕಪ್ ಆಗುವಷ್ಟು ಹೇಳಾಕತ್ತೀನಿ.
1: ನಾಲ್ಕು ಜನಕ್ಕೆ
2: ಆಗುವಷ್ಟು ಹೇಳಾಕತ್ತೀನಿ. ನುಗ್ಗೆಕಾಯಿ 8-10, 2 ಟೊಮ್ಯಾಟೊ, ಆಮೇಲೆ 1 ಈರುಳ್ಳಿ, ಕೊತ್ತಂಬರಿ ಕಡ್ಡಿ ಇರುತ್ತಲ್ರಿ, ಹಾರ್ಡ್ ಒಂದಲ್ಲ ಸಾಫ್ಟ್ ಒಂದು ಇರುತ್ತಲ್ಲ, ಒಂದು 5-6 ಕಡ್ಡಿ ಬೇಕಾಗುತ್ತೆ ರೀ. ಆಮೇಲೆ ಬೆಳ್ಳುಳ್ಳಿ 7-8 ಎಸಳು, ಕ್ಲೀನಾಗಿ ಅದನ್ನು ಸುಲ್ಕೊಂಡಿದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಳು ಪುಡಿ ಬೇಕಾಗುತ್ತೆ ರೀ ಸ್ವಲ್ಪ ಬೇಕು. ಆಮೇಲೆ ತುಪ್ಪ ಅಥವಾ ಬೆಣ್ಣೆ, ಮತ್ತೆ ನೀರು 1 ಲೀಟರ್ದಷ್ಟು ನೀರು ಬೇಕಾಗುತ್ತೆ ರೀ. ಆಮೇಲೆ ಇದನ್ನು ಮಾಡುವ ವಿಧಾನ ಹೇಳ್ತೀನಿ. ಮೊದಲಿಗೆ ನುಗ್ಗೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು 1-2 ಇಂಚದಷ್ಟು ಕಟ್ ಮಾಡ್ಕೋಬೇಕು ರೀ. ಅದನ್ನು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನಾಗ, ಇದು ಟೊಮ್ಯಾಟೊ ಇರುತ್ತಲ್ಲ ಅದು 1/4 ಭಾಗ ಮಾಡಬೇಕು, ಈರುಳ್ಳಿನೂ ಅಷ್ಟೇ 1/4 ಭಾಗ ಮಾಡಿ ಇದೆಲ್ಲ ಕುಕ್ಕರ್ನಲ್ಲಿ ಹಾಕಿ 1/4 ಲೀಟರ್ದಷ್ಟು ನೀರು ಹಾಕಬೇಕಾಗುತ್ತೆ ರೀ. ಹಾಕಿ 5-6 ವಿಸಲ್ ಕೂಗಿಸ್ಬೇಕ್ರಿ. ಆಮೇಲೆ ಅದು ಚೆನ್ನಾಗಿ ಕುದಿರ್ತೈತಲ್ಲ, ಆಮೇಲೆ ಬಂದ್ ಮಾಡಿ ಅದು ಕುಕ್ಕರ್ ಎಲ್ಲ ಇದನ್ನು ಕುಕ್ಕರ್ ಸಿಟಿ ಬಿಡಾನ, ಟೊಮ್ಯಾಟೊ ಮತ್ತು ಈರುಳ್ಳಿ ಇರುತ್ತಲ್ರಿ ಅದನ್ನು ಸೆಪ್ರೇಟ್ ತಕ್ಕೋಬೇಕಾಗುತ್ತೆ. ಇದು ನುಗ್ಗೆಕಾಯಿದ್ದು ಇದನ್ನು ಬೇರೆ ತಕ್ಕೋಬೇಕು, ಅದು ಟೊಮ್ಯಾಟೊ ಮತ್ತು ಈರುಳ್ಳಿನ ಬೇರೆ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡರ್ ಮಾಡಿಕೊಂಡು ಅದನ್ನು ಸೆಪ್ರೇಟ್ ಇಟ್ಕೋಬೇಕು. ಆಮೇಲೆ ಇದು ನುಗ್ಗೆಕಾಯಿ ಇರುತ್ತಲ್ಲ ಅದನ್ನು ಕೈನಿಂದ ಆದರೂ, ಅಂದರೆ ಒಂದೊಂದು ಭಾಳ ಹಾರ್ಡ್ ಇರುತ್ತೆ ರೀ, ಒಂದೊಂದು ಭಾಳ ಸಾಫ್ಟ್, ಎಳಿದಿದ್ರೆ ಒಂದು ಸ್ವಲ್ಪ ಹೆಚ್ಚು ಸಾಫ್ಟ್ ಆಗುತ್ತೆ ರೀ, ಒಂದೊಂದು ಹಾರ್ಡ್ ಇರುತ್ತಲ್ಲ, ಹಾರ್ಡ್ ಇದ್ರೆ ಅದನ್ನು ಒಂದು ಸುತ್ತ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸರ್ನಲ್ಲಿ,
1: ಅಂದರೆ ವಿತ್ ಸಿಪ್ಪೆ.
2: ಹಾಂ, ಸಿಪ್ಪೆ ಸಕ್ಕಟನ. ಆಮೇಲೆ ಅದು ಗ್ರೈಂಡರ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒಂದು ಚಾನ್ಗಿ ಎಲ್ಲ ಅದನ್ನೆಲ್ಲ ಸೋಸ್ಕೋಬೇಕ್ರಿ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿ ಏನು ಸೋಸ್ಕೊಳ್ಳೋದು ಬೇಡ, ಅದನ್ನ ಹಂಗೆ ಹಾಕೋಬೇಕು. ಮತ್ತು ಒಂದು ಪಾತ್ರೆನಾಗ 2 ಸೇರಿಸ್ಬೇಕ್ರಿ. ಇದನ್ನ ಶೋಧಿಸ್ಕೊಂಡಿದ್ದು ಅದೆಲ್ಲ ಕಡ್ಡಿ ಎಲ್ಲ ಮೇಲೆ ಬಂದ್ಬಿಡುತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸ್ವಲ್ಪ ಎಲ್ಲ ಹಿಂಗೆ ಕೈಲೇ ಎಲ್ಲ ಸ್ಮ್ಯಾಶ್ ಮಾಡಿ ತಕ್ಕೋಬೇಕಾಗುತ್ತೆ ರೀ. ಅದನ್ನೆಲ್ಲ ತೆಗೆದ ತಕ್ಷಣ 2 ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೊಮ್ಮೆ ಗ್ಯಾಸ್ ಮೇಲೆ ಅದನ್ನು ಕುದಿಯಾಕಿಡ್ಬೇಕಾಗುತ್ತೆ ರೀ. ಅದಕ್ಕೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕೋರಿ ಇನ್ನೊಂದು ಸ್ವಲ್ಪ. ಆಮೇಲೆ ಕಾಳು ಮೆಣಸಿನ ಪುಡಿ, ಅದು ಭಾಳ ಹಾಕಕ್ ಹೋಗ್ಬೇಡ್ರಿ, ಒಂದು 4-5 ಕಾಳು ಮೆಣಸಿನ ಸ್ವಲ್ಪ ಕುಟ್ಟಿ ಹಾಕ್ಬೋದ್ರಿ. ಆಮೇಲೆ ಉಪ್ಪು ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಇರುತ್ತಲ್ರಿ ಅದನ್ನ ಕಟ್ ಮಾಡ್ಕೋಬೇಕು, ಕುಟ್ಬಾರ್ದು, ಸಣ್ಣಗೆ ಕಟ್ ಮಾಡಿಕೊಂಡು 1/2 ಚಮಚಕ್ಕಿಂತ ಕಮ್ಮಿ ತುಪ್ಪ ಅಥವಾ ಬೆಣ್ಣಿನಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದನ್ನ
1: ಬೆಳ್ಳುಳ್ಳಿ.
2: ಆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಅದು ಫ್ರೈ ಮಾಡ್ಕೊಂಡಿದ್ದ ಬೆಳ್ಳುಳ್ಳಿನೂ ಸೂಪ್ನಾಗ ಮಿಕ್ಸ್ ಮಾಡ್ಬೇಕು. ಆಮೇಲೆ ಒಂದು ಬಾಯ್ಲ್ ಆದ ಕೂಡಲೇ ಬಂದ್ ಮಾಡಿ ಸವಿಬಹುದು ರೀ. ಇನ್ನು ಬೆಳಗಾವಿದಾಗಂತೂ ಇನ್ನು ಮಳೆ ಸ್ಟಾರ್ಟ್ ಆಗ್ತೈತ್ರಿ, ಮಳೆಗಾಲನಾಗಂತೂ ಇದು ಹೇಳಿ ಮಾಡಿಸಿದ್ದು ಸೂಪ್ ರೀ ಇದು.
1: ನಾ ಟೊಮೊಟೊ ಸೂಪು ಅವನ್ನೆಲ್ಲ ಮಾಡ್ತಾ ಇದ್ದೀರಿ, ಆದರೆ ನುಗ್ಗೆಕಾಯಿ ಸೂಪು ಹೊಸದಾಗಿ ನಾನು ಟ್ರೈ ಮಾಡ್ತೀನಿ, ಜೊತೆಗೆ ನಮ್ಮ ಕೇಳುಗರು ಸಹ ಟ್ರೈ ಮಾಡ್ತಾರೆ ರೀ.
2: ಭಾಳ ಚಲೋ ಆಗ್ತೈತ್ರಿ, ಟೇಸ್ಟು ಭಾಳ ಚಲೋ ಬರ್ತೈತಿ ನುಗ್ಗೆಕಾಯಿ ಸೂಪ್.
1: ಖಂಡಿತ
2: ಹೆಲ್ದಿ ಕೂಡ.
1: ಖಂಡಿತ ನಮ್ರತ ಅವರೇ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ನಮ್ಮ ಅಡುಗೆ ಅರಮನೆ ಕಾರ್ಯಕ್ರಮ ಮುಂದುವರಿಯುತ್ತೆ.
3: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂತಹ ಒಂದು ದೃಷ್ಟಿಕೋನ ಇರುವಂತಹ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-47377.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು. ನಮ್ರತಾ, ಇಷ್ಟೆಲ್ಲ ಹೊಸ ಹೊಸ ರುಚಿಗಳನ್ನ ಮಾಡ್ತೀರ, ರೆಸಿಪಿಗಳನ್ನ ಮಾಡ್ತಿರಲ್ವಾ, ಅಡುಗೆಗಳನ್ನ ಮಾಡ್ತೀರಾ, ಈ ಒಂದು ರೆಸಿಪಿಗಳನ್ನ ಯಾರ ಮೇಲೆ ಟ್ರೈ ಮಾಡ್ತೀರಾ ಹೆಚ್ಚಾಗಿ?
2: ಇದನ್ನ ನನ್ನ ಹಸ್ಬೆಂಡ್ ಮೇಲೆ ಮತ್ತೆ ನನ್ನ ಮಕ್ಕಳ ಮೇಲೆ ಟ್ರೈ ಮಾಡ್ತೀನಿ, ಅವ್ರಿಗೂ ಇಷ್ಟ ಆಗುತ್ತೆ ರೀ. ನಾನು ಇದನ್ನೆಲ್ಲ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿ ಕಲ್ತಿದ್ದೇನೆ ರೀ. ಫಸ್ಟ್ ಟೈಮ್ ಮಾಡ್ಬಿಡ್ದು ಅದೆಲ್ಲ ಕರೆಕ್ಟಾ ಆಗ್ತೈತೆ ಅಂತ ಹೇಳಕ್ ಬರೋದಿಲ್ಲಲ್ಲ. ಒಂದ್ ಎರಡ್ ಸಲ ಟ್ರೈ ಮಾಡೋಣ, ಒಂದೇ ಸಲ ತಪ್ಪಿದ್ರು ಎರಡನೇ ಸಲ ಅಂತೂ ಕರೆಕ್ಟ್ ಆಗೇ ಆಗುತ್ತೆ ರೀ. ಆಮೇಲೆ ಅವ್ರಿಗೆ ಭಾಳ ಏನು ಇಷ್ಟ ಆಗ್ತೈತಲ್ಲ ಅದನ್ನ ಮತ್ತೊಮ್ಮೆ ಮಾಡಿ ತಿನ್ನಿಸ್ತೀನಿ, ಇಷ್ಟ ಆಗಿಲ್ದೆಲ್ಲ ಬಿಟ್ಬಿಡ್ತೀನಿ. ಬಟ್ ಟ್ರೈ ಅಂತೂ ಮಾಡ್ತೀನಿ, ನಾನು ನೋಡಿದ್ದೆಲ್ಲ ಮಾಡ್ತೀನಿ.
1: ಈಗ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ ಹೊಸ ರುಚಿ?
2: ಈಗ ಇನ್ನೊಂದು ಹೊಸ ರುಚಿ ಖಜೂರ್ ಬರ್ಫಿ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಸಕ್ಕರೆ ಬೆಲ್ಲ ಏನೂ ಬೇಕಾಗೋದಿಲ್ರಿ, ಇದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳ್ರಿ: ಖಜೂರ್ 300 grams, ತುಪ್ಪ ಒಂದು, ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ರೀ, ಒಂದ್ 1/2 cup ತುಪ್ಪ ಬೇಕಾಗುತ್ತೆ. ಗೋಡಂಬಿ 100 grams, ಬಾದಾಮ್ 100 grams, ಅಕ್ರೂಡ್ ಇರುತ್ತಲ್ಲ ಅಕ್ರೂಡ್ 100 grams, ಯಾಲಕ್ಕಿ ಪುಡಿ, ಕಸ್ಕಸೆ, ಆಮೇಲೆ ಕುಂಬಳಕಾಯಿ ಬೀಜ, ಇದೆಲ್ಲ ಬೇಕಾಗುತ್ತೆ ರೀ. ಆಮೇಲೆ ಮಾಡೋ ವಿಧಾನ ಹೇಳ್ತೀನಿ. ಮೊದಲಿಗೆ ಖಜೂರನ್ನ ನೀರ್ನಾಗೆ ಚೆನ್ನಾಗಿ ತೊಳಿಬೇಕ್ರಿ. ಅದು ಯಾವ್ದೇ ಖಜೂರ್, ನೀವು ಬಾಕ್ಸ್ ಖಜೂರ್ ತಂದ್ರೂ ಅದ್ರೊಳಗ ಅದನ್ನ ತೊಳೆದೇ ತಿನ್ಬೇಕಂತ ಈಗ ಹೇಳ್ತಾರಲ್ಲ, ಚೆನ್ನಾಗಿ ತೊಳೆದ ಒಂದ್ ಶುಭ್ರವಾದ ಬಟ್ಟೆನಾಗ ಅದನ್ನ ಚಂದಾಗಿ ಒರೆಸ್ಬೇಕು ನೀರೆಲ್ಲ ಹೋಗುವಂಗ. ಆಮೇಲೆ ಈಗ ಸೀಡ್ಲೆಸ್ ಖಜೂರನ್ನ ಸಿಗುತ್ತಲ್ರಿ, ನಂತರ ಅದನ್ನ ಒಂದು ಕಡಾಯಿಯಲ್ಲಿ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಬೇಕ್ರಿ ಅದನ್ನ.
1: ಖರ್ಜೂರ,
2: ಅದ ಖರ್ಜೂರ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕ್ರಿ ಕಡಾಯಿನಾಗ, ಬಿಸಿ ಆದ ತಕ್ಷಣ ಬಂದ್ ಮಾಡ್ಬೇಕು ಅದನ್ನ. ಬಂದ್ ಮಾಡಿದ ಅದು ಬಿಸಿ
1: ಫ್ರೈ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ಬಿಸಿ ಮಾಡ್ಬೇಕು,
2: ನೀರಿನ ಅಂಶ ಹೋಗುಮಟ್ಟ ಒಂದ್ ಸ್ವಲ್ಪ ಬಿಸಿ ಮಾಡ್ಬೇಕು. ಅದ್ ಬಿಸಿ ಇರುವಾಗ್ಲೇ ಒಂದ್ ಸ್ವಲ್ಪ ಗ್ರೈಂಡರ್ ಮಾಡ್ಬೇಕ್ರಿ, ಅದನ್ನ ಸಣ್ಣಾಗುತ್ತೆ ರೀ ಅದು. ಇದು ಬಹಳ ಸಿಂಪಲ್ ರೆಸಿಪಿ, ಇದು ಯಾರು ಮಾಡ್ಕೊಂಡ್ ತಿನ್ಬಹುದು, ಮತ್ತ ಒಂದ್ 10 ನಿಮಿಷನಾಗ ರೆಡಿ ಆಗುವಂತ ಸ್ವೀಟ್ ರೀ ಇದು. ಮನೆಗೆ ಯಾರನ್ನಾರೇ ಅಂದ್ರೆ ಸಡನ್ ಆಗಿ ಯಾರೇ ಮನೆಗೆ ಬಂದ್ರೆ ಸ್ವೀಟ್ ಮಾಡಿ ಕೊಡ್ಬಹುದು ನೋಡ್ರಿ ಇದನ್ನ. ಇದಕ್ಕೇನು ಪ್ರಿಪರೇಷನ್ ಏನು ಬೇಕಾಗಿಲ್ಲ, ಮನೆಯಾಗಿದ್ದ ವಸ್ತುಗಳಿಂದ ಮಾಡ್ಬಹುದು ಇದನ್ನ.
1: ಗೋಡಂಬಿ, ದ್ರಾಕ್ಷಿ ಇರತೈತ್ರಿ.
2: ಆಮೇಲೆ ಅದನ್ನ ಗ್ರೈಂಡರ್ ಮಾಡಿ ತಕ್ಕೋತೇವಲ್ಲ ಅದ್ರೊಳಗ ಇದನ್ನ ಅದನ್ನ ತಕ್ಕೊಂಡು ಸೆಪರೇಟ್ ಇಡ್ಬೇಕು. ಅದ ಹುರಿದಿದ್ ಕಡಾಯಿನಾಗ ಗೋಡಂಬಿ, ಅಕ್ರೂಡ, ಬಾದಾಮ ಅದನ್ನು ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡು, ಕುಂಬಳ ಬೀಜ ಅದನ್ನು ಎಲ್ಲ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದು ಕೆಂಪಾಗುವವರೆಗೂ ಸಿಮ್ಮಲ್ಲಿಟ್ಟು ಅದನ್ನ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಅದು ಗ್ರೈಂಡರ್ ಮಾಡಿದ ಖಜೂರ್ ಇರ್ತೈತಲ್ಲ ಅದ್ರೊಳಗೆಲ್ಲ ಮಿಕ್ಸ್ ಮಾಡ್ರಿ. ಆಮೇಲೆ ಕಸ್ಕಸೆನೂ ಹುರ್ಕೊಂಡು ತಕ್ಕೋಬೇಕ್ರಿ, ಅದನ್ನ ಸೆಪ್ರೇಟ್ ಇಡ್ಬೇಕಾಗುತ್ತೆ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಖಜೂರು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಲ್ಯೂಮಿನಿಯಂ ಫಾಯಿಲ್ನಾಗ ಏನ್ ಮಾಡ್ರಿ ಅದೆಲ್ಲ ಚೆನ್ನಾಗಿ ಹಿಂಗ್ ಬರ್ಫಿ ಮತ್ ಮೈಸೂರು ಪಾಕಗೆಲ್ಲ ಹಿಂಗೆಲ್ಲ ಇದು ಮಾಡ್ತೇವಲ್ಲ ಹಂಗ ಅದನ್ನೆಲ್ಲ
1: ಹರಡ್ಬೇಕಾಗುತ್ತೆ
2: ರೀ. ಹರಡದ ತಕ್ಷಣ ಅದನ್ನ ರೋಲ್ ಮಾಡ್ಬೇಕಾಗುತ್ತೆ, ರೋಲ್ ಮಾಡಿ ಮೇಲೆಲ್ಲ ಕಸ್ಕಸಿ ಉದುರಿಸ್ಬೇಕ್ರಿ. ಉದುರಿಸಿ ಅದನ್ನ ಫುಲ್ ರ್ಯಾಪ್ ಎಲ್ಲ, ಇವಾಗ ಮಕ್ಕಳಿಗೆ ಚಪಾತಿ ಎಲ್ಲ ರ್ಯಾಪ್ ಮಾಡಿ ಕೊಡ್ತೇವಲ್ಲ ಆತರ ರ್ಯಾಪ್ ಮಾಡಿ ಅದನ್ನ ಒಂದ್ 1/2 ಗಂಟೆ ಫ್ರಿಜ್ ನಾಗ ಇಡ್ಬೇಕು, ಸೆಟ್ ಆಗುತ್ತೆ ರೀ ಅದು. ಇದು ಸಾಫ್ಟ್ ಆಗಿರ್ತೈತಲ್ಲ ಅದ್ ಮಾಡಕ್. ಆಮೇಲೆ 1/2 ಗಂಟೆ ಆದ ತಕ್ಷಣ ಅದನ್ನ ಹೊರಗಡೆ ತೆಗೆದು ನಿಮ್ಗೆ ಯಾವ ಶೇಪ್ ಬೇಕು ಅದನ್ನ ಆ ಶೇಪ್ ಅದನ್ನ ಕಟ್ ಮಾಡಿ ಸರ್ವ್ ಮಾಡಿ. ಸಿಂಪಲ್ ರೆಸಿಪಿ ಇದು,
1: ಸಿಂಪಲ್ ಇದೆ ರೀ, ಈಸಿನು ಇದೆ, ಮತ್ತೆ ಹೆಲ್ದಿ ಕೂಡ ಇದೆ.
2: ಇದಕ್ಕೆ ಸಕ್ಕರೆ ಬೆಲ್ಲ ಜೇನು ತುಪ್ಪ ಆತರ ಏನು ಹಾಕೋದು ಇರುದಿಲ್ರಿ. ಅದ ಖಜೂರ್ ಸ್ವೀಟ್ ಇರುತ್ತಲ್ರಿ ಅದರಿಂದ ಬಹಳ ಚಲೋ ಆಗ್ತೈತ್ರಿ.
1: ಖಂಡಿತ ಟ್ರೈ ಮಾಡ್ತೀವಿ ನಮ್ರತಾ, ನಾವು ಮತ್ತೆ ನಮ್ಮ ಕೇಳುಗರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಚಿಕ್ಕ ವಿರಾಮ.
3: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣು ಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು. ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ, ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ

0: ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಶಾಲೆ ಇತ್ತು, ಶಾಲೆ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿತ್ತು. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ ಅವರೇ, ಮತ್ತೆ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ ನಮಗಾಗಿ?
1: ಇವಾಗ ನಾನು ಅವಲಕ್ಕಿ ವಡೆ ಮಾಡೋದನ್ನ ಹೇಳ್ಕೊಡ್ತೀನಿ. ನೀವೆಲ್ಲ ಸಾಬುದಾನೆ ವಡೆ, ಜೋಳದ ವಡೆ ಎಲ್ಲ ತಿಂದಿರ್ತೀರಲ್ಲ, ಇದೊಂದು ಡಿಫ್ರೆಂಟ್ ಅವಲಕ್ಕಿ ಇಂದ ಮಾಡುವಂತ ವಡೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಗಟ್ಟಿ ಅವಲಕ್ಕಿ, ಇದು ತೋಶ್ ಮಾಡೋ ಅವಲಕ್ಕಿ ಅಂತಾರಲ್ಲ, ಅವಲಕ್ಕಿಯಲ್ಲೂ ಬಹಳ ವಿಧ ಇದೆ ಅಲ್ರಿ. ತಿಳು ಅವಲಕ್ಕಿ, ಪೇಪರ್ ಅವಲಕ್ಕಿ,
0: ಮೀಡಿಯಂ ಅವಲಕ್ಕಿ, ದಪ್ಪ ಅವಲಕ್ಕಿ,
1: ಇದು ದಪ್ಪ ಅವಲಕ್ಕಿ, ತೋಶ್ ಮಾಡೋ ಅವಲಕ್ಕಿ ಅಂತ ಸಿಗುತ್ತಲ್ರಿ, ಅದರಿಂದ ಮಾಡೋದು. ಅದು ಒಂದ್ ಕಪ್ಪು. ಇದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಬೇಕು. ಆಮೇಲೆ ಕರಿಯಲು ಎಣ್ಣೆ, ಸಣ್ಣಗೆ ಹಚ್ಚಿದ ಈರುಳ್ಳಿ ಬೇಕ್ರಿ, ಒಂದ್ ಅರ್ಧ ಕಪ್ ಬೇಕಾಗುತ್ತೆ ರೀ. ಕರಿಬೇವು ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಒಂದ್ ಟೀಸ್ಪೂನ್, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಆಮೇಲೆ ಇದನ್ನ ಇರ್ತೈತಲ್ರಿ ಅಲ್ಲ ಅಂತಾರಲ್ಲ ಶುಂಠಿ, ಅದನ್ನ ಸ್ವಲ್ಪ ಹೆರ್ದಿದ್ದು ಬೇಕಾಗುತ್ತೆ. ಇದನ್ನ ಮಾಡುವ ವಿಧಾನ ಹೇಳ್ತೀನಿ ರೀ.
0: ಅಂದ್ರೆ ಈಗ ಇಲ್ಲಿ ತನಕ ನೀವು ಎಲ್ಲ ಹೆಲ್ದಿ ರೆಸಿಪಿನ ಹೇಳ್ಕೊಟ್ರಿ, ಈಗ ಒಂದ್ ಇರ್ಲಿ ಬಾಯಿ ರುಚಿಗೆ.
1: ಬಾಯಿ ರುಚಿಗೆ ಆತ್ರಿ, ಈಗ ಸಡನ್ ಆಗಿ ಗೆಸ್ಟ್ ಬರ್ತಾರ, ನಿಮ್ ಮನ್ಯಾಗ ಏನೂ ಇರುವುದಿಲ್ಲಲ್ಲ ತಿನ್ನಾಕ ಅವ್ರಿಗೆ ಕೊಡಾಕ, ಅವಾಗ ಅವಲಕ್ಕಿ ಅಂತೂ ಎಲ್ಲಾರ ಮನ್ಯಾಗ ಇರ್ತೈತಲ್ರಿ, ಇದನ್ ಮಾಡ್ಕೊಂಡ್ ಅವ್ರಿಗೆ ಕೊಡ್ಬೋದು. ಬಹಳ ಈಸಿ ರೆಸಿಪಿ,
0: ಡಿಫ್ರೆಂಟ್ ಆಗಿರುತ್ತೆ,
1: ಡಿಫ್ರೆಂಟ್ ಐತ್ರಿ, ಮತ್ ತಿನ್ನಾಕೂ ಬಹಳ ರುಚಿ ಇರುತ್ತೆ ರೀ. ಇದ ಮಾಡೋ ವಿಧಾನ, ಮೊದ್ಲು ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು. ತೊಳೆದು ಅದನ್ನ ಅದಕ್ಕೆ ಒಂದ್ ಗ್ಲಾಸ್ದಷ್ಟು ನೀರ್ ಹಾಕಿ, ಅಂದ್ರೆ ತೊಯ್ಯುವಷ್ಟು ನೀರ್ ಹಾಕಿ ಒಂದ್ 10 ನಿಮಿಷ ನೆನೆಕ್ ಇಡ್ಬೇಕ್ರಿ. ಅದ ನೆನೆದಾದ್ಮೇಲೆ ಅದು ಫುಲ್ ಸಾಫ್ಟ್ ಹಿಟ್ಟಿನ ಹದಕ್ಕನ ಬರ್ತೈತ್ರಿ. ಅದು ಅದನ್ನ ಚೆನ್ನಾಗಿ ಕೈಯಿಂದ ಅದನ್ನೆಲ್ಲ ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದುವಂಗನ ನಾದ್ಬೇಕಾಗುತ್ತೆ. ನಾದಿದ ತಕ್ಷಣ ಅದಕ್ಕೆ ಅಕ್ಕಿ ಹಿಟ್ಟು ಇರುತ್ತಲ್ರಿ, ಅಕ್ಕಿ ಹಿಟ್ಟನ್ನ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹುರಿದ್ ತಕ್ಕೋಬೇಕ್ರಿ. ಹುರಿದು ಅದ್ರೊಳಗೆ ಕೂಡಿಸ್ಬಿಡ್ಬೇಕು. ಹುರಿಯೋ ಅದ ಅಕ್ಕಿ ಹಿಟ್ಟು ಹುರಿಯೋದ್ರಿಂದ ಹಿಂಗ ಎಕ್ದಮ್ ಗರಿ ಗರಿಯಾಗಿ ಬರುತ್ತೆ ರೀ, ಮತ್ತೆ ಬಾಯ ಪಳ್ಳ ಅಕ್ಕ ಅಂತಾರಲ್ಲ ಆತರ ಆಗುತ್ತೆ. ಸಾಫ್ಟ್ ಅಂದ್ರೆ ತಿಂದ್ಕೊಂಡ ತರ ಕುರು, ಮೇಲ್ಗಡೆ ಕುರುಕುರು ಒಳಗಡೆ ಸಾಫ್ಟ್ ಹಿಂಗ್ ಬರುತ್ತೆ ರೀ. ಅದಕ್ಕೆ ಅಕ್ಕಿ ಹಿಟ್ಟ ಹುರಿದ್ ಹಾಕ್ಬೇಕಾಗುತ್ತೆ ರೀ. ಹುರಿದ್ ಹಾಕಿದ ಅಕ್ಕಿ ಹಿಟ್ಟು

0: ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ, ಶುಂಠಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಬೇಕು. ಅದಕ್ಕೆ ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಬೇಕ್ರಿ. ಕಲಿಸಾದ ತಕ್ಷಣ ಅದನ್ನು ಒಂದು ಈಗ ಸಾಬುದಾನಿ ವಡೆ ಎಲ್ಲ ಸಿಗುತ್ತಲ್ಲ ಅಷ್ಟೊಂದು ನೀವು ಉಳ್ಳಿ ಮಾಡ್ಕೋಬೇಕು. ಅದನ್ನು ತೊಗೊಂಡು ಅದು ಉಳ್ಳಿ ಆದ ತಕ್ಷಣ ಎಲ್ಲನೂ ನೀವು ಮಾಡ್ಕೊಂಡು ಇಟ್ಕೊರಿ. ಆಮೇಲೆ ಅದನ್ನ ಹೆಂಗೆ ಸೇಪ್ ಕೊಡ್ಬೇಕಂದ್ರೆ ಈ ಉದ್ದಿನ ವಡ ಆ ನಡು ಹೋಲ್ ಇರುತ್ತಲ್ರಿ ಹಂಗೆ ಹೋಲ್ ಮಾಡ್ಕೋಬೇಕಾಗುತ್ತೆ ನಡು. ಆ ಸೇಪಲ್ಲಿ ಉದ್ದಿನ ವಡದಷ್ಟು ದೊಡ್ಡದು ಬೇಡ, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಅದು ಮಾಡಿಟ್ಕೊಂಡು ಡೀಪ್ ಫ್ರೈ ಮಾಡಬೇಕು ಅದನ್ನು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ನೀವು ಟೊಮ್ಯಾಟೊ ಕೆಚಪ್ಪು ಇಲ್ಲಾಂದ್ರೆ ಮೆಯೋನೀಸ್ ಏನು ನೀವು ಹಚ್ಕೊಂಡು ತಿನ್ಬೋದ್ರಿ. ಈಗ ಬೇಕಂದ್ರೆ ನಿಮಗೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್, ಮಳೆಗಾಲದ ಸ್ನ್ಯಾಕ್ ಅನ್ಬೋದು.
1: ನಮ್ರತಾ, ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ರುಚಿಕರವಾದ ಹೆಲ್ದಿ ಆದಂತಹ ರೆಸಿಪಿಗಳ ಜೊತೆಗೆ ಬಾಯಿಗೆ ರುಚಿ ಕೊಡುವಂತಹ ರೆಸಿಪಿಗಳನ್ನು ಕೂಡ ಹೇಳ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮಗೆ ಅಭಿನಂದನೆಗಳು, ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಅನುಪಮ ಅವರೇ, ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿ ನನ್ನ ರೆಸಿಪಿಗಳನ್ನು ಹೇಳಕ್ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬಾ ಧನ್ಯವಾದಗಳು, ಮತ್ತು ವೇಣು ಧ್ವನಿಗನು ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮ ರೆಸಿಪಿ ಆಗಿರಬಹುದು, ತಾವು ಕೂಡ ನಮ್ಮ ಒಂದು ಅಡುಗೆ ಅರಮನೆಯಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಅಡುಗೆ ಅರಮನೆ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ತಂಬಾಕು ಪದಾರ್ಥನ ಒಂದು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಅಂದ್ರೆ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಡೈರೆಕ್ಟ್ಲಿ
1: ಆಲ್ಮೋಸ್ಟ್ ಎವ್ರಿಥಿಂಗ್ ವಿಚ್ ಇಸ್ ನಾಟ್ ಐ ಮೀನ್ ಅವೈಲೇಬಲ್ ಇನ್ ಅದರ್ ಸೆಂಟರ್ಸ್ ಹೆ ಆಪಲು ಈಗ ಫಾರ್ ಮೋಟರ್ ಇದು ಅಡ್ವಾಂಟೇಜ್ ಆಯ್ತು.
2: ಸರ್ ಮಗ ಈ ಶಸ್ತ್ರಕ್ರಿಯೆ ಝಾಲ್ಯಾನಂತರ ರಿಕವರಿ ಕಿತಿ ದಿವಸಾತ್ ಹೋತೆ ಆಣಿ ಮ್ಹಣಜೆ ತ್ಯಾಚ್ಯಾನಂತರ ಕಾಯ ಆಪಣ ಕಾಯ ಸ್ಪೆಷಲಿ ಕಾಳಜಿ ಘ್ಯಾವಿ ಲಾಗತೆ ಕ್ಯಾ ಆಣಿ ಸೈಡ್ ಇಫೆಕ್ಟ್ಸ್ ಕಾಯ ಆಹೆತ್?
1: ಸರ್ಜರಿ ಝಾಲ್ಯಾನಂತರ ಕಸ ಆಯ್ ತರ ಯೂಶುವಲಿ ಆಮಚ ಟಾರ್ಗೆಟ್ ದುಸರ್ಯಾ ಕಿವಾ ತಿಸರ್ಯಾ ದಿವಶಿ ಪೇಷಂಟ್ಲಾ ಚಲವಾಯಚ ಟಾರ್ಗೆಟ್ ಅಸ್ತ. ಸರ್ಜರಿ ಮಾತ್ರ ಮೋಟೆ ಅಸ್ತಾತ್. ಯೂಶುವಲಿ 30-40% ಲೋಕ ಯಂಗಚ ಆಯ್ತು ಹ್ಯಾತ್. ಖಾಸ್ ಕರೋನ್ ನ್ಯೂ ಟ್ಯೂಮರ್ ಅಸಲ್ ತರ 60-70% ಲೋಕ ಸುದ್ಧಾ ಯಂಗಚ ಲೋಕಾನ ಹೋತೋ ಹಾ. ತರ ತ್ಯಾನ್ನಾ ಬೀಂಗ್ ಯಂಗ್ ತ್ಯಾಂಚಿ ಸ್ಟ್ರೆಂಥ್ ಚಾಂಗ್ಲಿ ಅಸ್ತೆ. ತ್ಯಾಂಚ ಮ್ಹಣಜೆ ಬಾಡಿಚೆ ಡಿಫೆನ್ಸ್ ಮೆಕ್ಯಾನಿಝಮ್ ಆಣಿ ಇಮ್ಯುನಿಟಿ ಪಣ ಚಾಂಗ್ಲಿ ಅಸ್ತೆ. ಟ್ಯೂಮರ್ ಕಾಡಲ್ಯಾ ಕಾಡಲ್ಯಾ ತ್ಯಾಂಚ್ಯಾ ಶರೀರವರ್ತಿ ವಜನ್ ನಿಘೂನ್ ಜಾತ. ಪಣ ಕಾಯ ಝಾಲೆ ಅಸ್ತೆ, ಸರ್ಜರಿ ಮೋಟ್ಟಿ ಝಾಲೆ ಅಸ್ತೆ. ಜರ ತ್ಯಾಂಚೆ ಬ್ಲಡ್ ಪ್ಯಾರಾಮೀಟರ್ಸ್ ತ್ಯಾಂಚ ಬಾಕಿಚ ಸರ್ಜಿಕಲ್ ದುಸರ ಕಾಯ ಛೋಟ ಮೋಟ ಕಾಂಪ್ಲಿಕೇಶನ್ ನಸಲ್ ಝಾಲೆ, ತರ ಪಹಿಲ್ಯಾ ದಿವಶಿ ಸುದ್ಧಾ ಆಮಿ ಬರ್ಯಾಚ ಲೋಕಾನಾ ವಾಕರ್ ವರ್ತಿ ಉಭಾ ಕರತು. ಪಣ ಬಾಯ್ ಸೆಕೆಂಡ್ ಥರ್ಡ್ ಡೇ ಪೇಷಂಟ್ ವಾಕರ್ ವರ್ತಿ ಉಭಾ ರಾಹುನ್ ಫುಲ್ ವೇಟ್ ಚಾಲಾಯ್ಲಾ ಲಾಗ್ತು. ಅಂತ ಆಮಚ ಟಾರ್ಗೆಟ್ ಅಸ್ತ. ಅರ್ಲಿ ಮೊಬಿಲೈಝೇಷನ್ ಅಸ ಆಮಚ ತ್ಯಾಚ ಟಾರ್ಗೆಟ್ ಅಸ್ತೆ. ಆಣಿ ಯೂಶುವಲಿ 10-15 ದಿವಸಾತ್ ಟಾಕೆ ವಗೈರೆ ನಿಘತಾತ್. ಕಧಿ ಕಧಿ 3 ಆಠವಡೆ ಪಣ ಲಾಗತಾತ್ ಹ್ಯಾ ಲೋಕಾನ್ಮಧ್ಯೆ ಮೋಟ್ಟಿ ಸರ್ಜರಿ ಅಸ್ತೆ. ಕಧಿ ಕಧಿ ಡಿಲೇಡ್ ವೂಂಡ್ ಹೀಲಿಂಗ್ಚಾ ಪಣ ಚಾನ್ಸ್ ಅಸ್ತೋ. ಕಧಿ ಕಧಿ 3 ಆಠವಡೆ ವಗೈರೆ ಹಾಕ. ಪಣ ಜರ್ ಪೇಷಂಟ್ ಪಹಿಲ್ಯಾಂದ ಆಲಾ, R0 ಮಾರ್ಜಿನ್ ಜಲಾ ಮ್ಹಣತೋ ಆಮಿ, ಟ್ಯೂಮರ್ ಫ್ರೀ ಮಾರ್ಜಿನ್ ಜರ್ ಝಾಲಂ ಆಮಚ ಪರ್ಫೆಕ್ಟ ಆಮಚ್ಯಾ ಪ್ಲಾನಿಂಗ್ ಪ್ರಮಾಣೆ ಜರ್ ಝಾಲಂ, ತರ್ ಟ್ಯೂಮರ್ ಕಂಪ್ಲೀಟ್ R0 ಮಾರ್ಜಿನ್ನ ಜರ್ ಆಮಿ ಕಾಡಲಾ ಅಸೇಲ್ ಆಣಿ ತ್ಯಾಚ ಪದ್ಧತಿಶೀರ ಪ್ರಮಾಣೆ ಯೋಗ್ಯ ರೀತಿ ಜೆ ಕಾಯ ಪ್ಲಾನ್ ಕೆಲ ಮೆಗಾ ಪ್ರೋಸೆಸ್ ಜರ್ ದಿಲ ಅಸೇಲ್, ತರ್ ಜಸ ತ್ಯಾ ಲೇಡಿಚ ಮೀ ಉದಾಹರಣ ದಿಲೇಲ ಆಹೆ. ರೇಡಿಯೋ ಶೋ ಅಸಲ್ಯಾಮುಳೆ ಕಿವಾ ಬರ್ಯಾಚ ಕಾಯ್ದ್ಯಾಚೆ ಅಸಲ್ಯಾಮುಳೆ ಆಮಿ ತ್ಯಾಂಚ ನಾವ ಬಿವು ಕಾಯ ಸಾಂಗೂ ಶಕತ್ ನಾಹಿ ಕಿವಾ ತ್ಯಾಂನಾ ಅನ್ನು ಪಣ ಶಕತ್ ನಾಹಿ. ತರ್ 71 ಏಜ್ ಪಾಸೂನ್ 80% ಟ್ಯೂಮರ್ ಫ್ರೀ ಅಸಂ ಲೈಫ್ ಜಗೂನ್ ಇಂಡಿಪೆಂಡೆಂಟ್ಲಿ ಚಾಲೂ ಶಕ್ತಾತ್. ತ್ಯಾಪ್ರಮಾಣೆ ಬಾಕಿಚೆ ಪಣ ಆಯ್ತು ಆಮಚ್ಯಾಕಡೆ ಜೆ ಪೇಷಂಟ ಆಲ್ರೆಡಿ ಮ್ಹಣಜೆ 3 ಮಹಿನ್ಯಾತ್ ರಿಕವರಿ ಖೂಪ ಚಾಂಗಲಿ ಹೋತಿ. ಮೋಸ್ಟ್ಲಿ 3 ಆಠವಡ್ಯಾತ್ ತ್ಯಾಂನಾ ಅಂಗೋಳ ವಗೈರೆ ಕರಾಯ್ಲಾ ಲಾಗ್ತಾತ್, ಸಗಳ ಇಂಡಿಪೆಂಡೆಂಟ್ ವ್ಹಾಯ್ ಲಾಗ್ತಾತ್. ಪಣ ಮಸಲ್ ಸ್ಟ್ರೆಂಥ್ ವಗೈರೆ ಯಾಲಾ 3 ಮಹಿನೆ ಲಾಗ್ತಾತ್. ಮಾತ್ರ ದುರ್ದೈವಾನ ಕಾಯ್ ಕಾಯ್ ಪೇಷಂಟ್ ಅಸ್ತಾತ್, 30% ಪೇಷಂಟ್ ಅಸ್ತಾತ್ ತ್ಯಾಂನಾ ಪರತ್ ಅಡಿಷನಲ್ ಕಿಮೋ ರೇಡಿಯೋಥೆರಪಿ ವಗೈರೆ ಲಾಗ್ತಿ. ಮ್ಹಣಜೆ ಏಕಾ ಚೌಥಾ ಪೇಷಂಟ್ಲಾ ಲಾಗ್ತಿ ಅಸ ತುಂಬಾ ಲಕ್ಷಾತ್. ಸರ್ವಾತ್ ಮಹತ್ವಾಚ ಕಾಯ್ ಅರ್ಲಿ ಡಿಟೆಕ್ಷನ್. ತ್ರಾಸ ಝಾಲಾ, ಜಾಯಿಂಟ್ ಪೇನ್ ಅಸ್ತಿಲ್, ರಾತ್ರಿಚೆ ದರ್ದ ವಗೈರೆ ಅಸ್ತಿಲ್, ತರ್ ಅರ್ಲಿ ಡಿಟೆಕ್ಷನ್ ಆಣಿ ಕುಠೆಹಿ ತಿಸರಿಕಡೆ ಕಾಯ್ತರಿ ಬಯೋಪ್ಸಿ ಕರೋನ್ ಘೇಣ್ಯಾತ್ ಅರ್ಥ ನಾಹಿ. ಚಾಂಗಲ್ಯಾ ಠಿಕಾಣಿ ಸ್ಪೆಷಲೈಜ್ಡ್ ಸೆಂಟರ್ಲಾ ಇವನ್ ಬಯೋಪ್ಸಿ ಕರಣ ಫಾರ್ ಗರ್ಜೆಜ ಆಹೆ. ಕಾರಣ ಕಿ ಆಮಿ ಆಲ್ಮೋಸ್ಟ್ ಆಮಚೆ 40% ಟ್ಯೂಮರ್ ರಾಂಗ್ ಬಯೋಪ್ಸಿಚೆ ಆಮಿ ಆಪರೇಟ್. ತ್ಯಾಮುಳೆ ಆಮಚ ಆಪರೇಷನ್ ಮ್ಹಣಜೆ ಜೆ ಕಾಯ ಆಹೆ ತಿ ಕಾಂಪ್ಲೆಕ್ಸಿಟಿ ಖೂಪ ವಾಡಲೇತ್. ಮ್ಹಣಜೆ ನಿಮ್ಮ್ಯಾ ಪೇಷಂಟ್ ಮಧ್ಯೆ ತುಂಬಿ ಬಗಾ ಆಮಾಲಾ ಸರ್ಜಿಕಲ್ ಟೈಮ್ ಆಣಿ ಸಗಳ. ಕಾರಣ ಕಿ ಜೊ ಬಯೋಪ್ಸಿ ಚುಕಿಚಾ ಟೇಲ ತೋ ಸ್ಕಾರ್ ಪಣ ಆಮಾಲಾ ಸರ್ಜರಿ ಇನ್ಕ್ಲೂಡ್ ಕರಾಯ ಲಾಗ್ತು. ಅಸ ಆಯ್ ಮ್ಹಣಜೆ ತುಮ್ಹಾಲಾ ಸರ್ಜರಿ ವೇಸ್ಟ್ ಮಧ್ಯ ಕರಾಯ್ಚೆ ಆಣಿ ಸ್ಕಾರ್ ಜರ್ ಈಸ್ಟ್ ಮಧ್ಯ ಕೆಲ ಅಸೇಲ್, ತರ್ ಮಗ ತುಮ್ಹಾಲಾ ತೋ ಪಶ್ಚಿಮೇತನ ಮ್ಹಣಜೆ ಥೋಡಕ್ಯಾತ್ ಕಾಯ ಮಾಂಡಿಚ್ಯಾ ವರ್ಚ್ಯಾ ಬಾಜೂಲಾ ಜರ್ ತುಮ್ಹಾಲಾ ಬಯೋಪ್ಸಿ ಘ್ಯಾಯ್ಚಿ ಅಸೇಲ್ ತ್ಯಾ ಟ್ಯೂಮರ್ಚಿ ಆಣಿ ಕುಣಿ ತರ ಮಾಗಚ್ಯಾ ಬಾಜೂನ ಜರ್ ಘೇತಲಿ ಅಸೇಲ್, ತರ್ ತೋ ಅಕ್ಕಾಚ್ಯಾ ಅಕ್ಕ ಟ್ರ್ಯಾಕ್ ಆಮಾಲಾ ಕಾಡಾಯ ಲಾಗ್ತು. ಮಗ ತ್ಯಾಸಾಠಿ ಮಗ ಪುನಃ ಮಗ ಪ್ಲಾಸ್ಟಿಕ್ ಅಸ ತಿ ಖೂಪ ಮ್ಹಣಜೆ ನುಕ್ಸಾನ. ಹೆ ಹ್ಯಾಜ್ಯಾ ಮಾಗ ಏಕ ಛೋಟಿಶಿ ಚೂಕ ಅಸಲಿ ತರಿ ತ್ಯಾ ಪೇಷಂಟ್ಲಾ ಫಾರ್ ಮಾಗಡಿ ಜಾವು ಶಕ್ತ.
2: ನಕ್ಕಿ ಸರ್. ಸರ್ ತುಮಚಿ ಟೀಮ್ ಆದಾಗ ಗೆಲಿ 10 ವರ್ಷ ಹಾಸ್ಪಿಟಲ್ ಮಧ್ಯೆ ಅಶಾ ಹ್ಯಾ ಶಸ್ತ್ರಕ್ರಿಯಾ ಕರತ ಆಹೆ ಆಣಿ ಜ್ಯಾ ಸಕ್ಸೆಸ್ಫುಲ್ ಝಾಲೆಲೆ ಆಹೆತ್. ಪಣ ಆತಾ ತುಮಿ ಏಕ ವೇಗಳ ಏಕ ಯುನಿಟ್ ಚಾಲೂ ಕೆಲೆಲಾ ಆಹೆ, ಆರ್ಥೋಪೆಡಿಕ್ ಆಂಕೋಲಜಿ ಸೂಪರ್ ಸ್ಪೆಷಾಲಿಟಿ ಯುನಿಟ್ ಓಪಿಡಿ, ತರ್ ಹೆ ಸುರು ಕೆಲೆ, ತರ್ ಹಾ ವಿಸ್ತಾರ ಕಾ ಕರಾವ ಅಸಾ ವಾಟ್ಲಾ ಆಣಿ ಲಾಂಬೂನ್ ಏನಾರೆ ಜೆ ಪೇಷಂಟ್ ಆಹೆತ್ ತ್ಯಾನ್ನಾ ಯಾಚಾ ಕಾಯ ಫಾಯ್ದಾ ಹೋಣಾರ ಆಹೆ?
1: ಮಹತ್ವಾಚ ಮ್ಹಣಜೆ ಕಾಯ ಕಿ ज्यावेळी आमच्या निदर्शनास आलेलं आहे की ह्या भागात बऱ्याच लोकांचं म्हणजे जे बायोप्सी वगैरे जे आता जसं आपण उल्लेख केला चुकीच्या बायोप्सी व्हायला लागलेत, त्यांना कुठेही भरकटत फिरायला लागलेत आणि लांब लांब जायला लागलेत, त्यांना टाटापर्यंत जायला लागते. ही टाटा इथं काय बघू 40-50 किलोमीटर तर नाहीये, टाटा इथून 600 किलोमीटर आहे मुंबई, तिथं जायला लागतं. खाली बेंगलोरला 3-4 मोठे हॉस्पिटल आहेत किंवा हैदराबादला आहेत. गोव्याला तर ऑलरेडी आपण बघायला लागलोय की म्हणजे तिकडनं सुद्धा आमच्याकडे पेशंट येतात. दक्षिण महाराष्ट्राचं पण काय असं ऑर्थोपेडिक ऑन्को सेंटर नाही, तिथं 10 वर्ष झालं आपलं काम चालू आहे. कोल्हापूरकडे पण आहे थोड्याफार प्रमाणात, पण ऑर्थोपेडिक ऑन्कोलॉजी असं जर बघितलं तर पेशंट आमच्याकडे जे काही यायला लागले, ज्यावेळी आम्ही बोलतो बरेच सारे नातेवाईक वगैरे, कारण की पेशंट हुशार असतात, पेशंट स्वतः डॉक्टरपेक्षाही कधी कधी जास्त माहिती काढून घेतात. ते स्वतः सांगतात आम्ही तिकडे गेलो, आमचा शेजारी आमचा पाहुणा इकडे तिकडे गेला, एवढ्या लांब जायला लागलं, एवढा त्रास झाला. बरेच लोक तिकडे जाऊन पण आलेले असतात सेकंड ओपिनियन, फक्त लांब आहे वगैरे वगैरे किंवा तिकडे खूप महाग पण आहे अशा गोष्टीमुळे. पण आता आता आपल्या कॅन्सर हॉस्पिटलला आता या दोन तीन वर्षात एक नवीन सुरू झाल्यापासून मोठं नाव

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08315247182, ಮೊಬೈಲ್ ಸಂಖ್ಯೆ 9448954235.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ, 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0 complex 100 kg ಅಥವಾ 12-32-16 complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE Pharmacy College, ಉಬಳಗಾವಿ 2016-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.

0: ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, SSC 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡ ಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡ ಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: KL is Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KL's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: माहेश्वरी अंध मुलामुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते दहावी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता पहिली ते दहावी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ, पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595. केली टेक्नॉलॉजिकल युनिव्हर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था, उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ 18.5, SSC 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ 9.5 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಶಿಯಂ ಕಾಂಡ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೇ ಪ್ರಮುಖ ವೈಶಿಷ್ಟ್ಯ 100+ ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತೀಲ 3,000+ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 08312471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

ಎದೆಯಾಳದಿಂದ ಮನ ತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೂಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ಲರಿಗೂ ನಮಸ್ಕಾರ. ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಈ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಪಿ ಕಾಳಿಂಗ್ರಾವ್ ಅವರ ರಾಗ ಸಂಯೋಜನೆಯ ಪ್ರಿಯ ಮಧುವನದಲ್ಲಿ ಕೂಡಾಡುವ ಬಾ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ

ಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಹೇಳುನಲ್ಲ ಎಲ್ಲಿ ಹೊರಟೆ ಮನವೇ ಮಚಣವಾಗಿದೆ, ಒಂದು ಹೆಣ್ಣಿನ ನಲ್ಲನ ಅಗಲಿಕೆಯ ನೋವನ್ನು ಕೇಳಿ ಬಿಎನ್ ಶಿಲ್ಪಾ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಯುಗ ಯುಗಗಳೇ ಸಾಗಲಿ. ಗಾಯಕರು ಚಿತ್ರ, ಚಿತ್ರ ಹೃದಯ ಗೀತೆ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಸಂಜು ಮತ್ತು ಗೀತಾ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಕವಿರಾಜ್. ಸಂಗೀತ ನಿರ್ದೇಶಕರು ಜೆಸ್ಸಿ ಗಿಫ್ಟ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ ಈ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಂದನದ ಗೊಂಬೆ. ಚಿತ್ರ ಚಂದನದ ಗೊಂಬೆ, ಗೀತೆ ಆಕಾಶದಿಂದ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: New landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Kore Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life One Care. It is the biggest lifestyle statement in town.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
3: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು, ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು, ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು, ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, ಎಸ್ಸಿ 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಬ್ಡಾ ಸಯೋತ್ರಿನ್ ಶೇಕಡಾ 9.5 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಶಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5

ಮೈಕ್ರೋಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿ ಆಗ ಎಕರೆಗೆ ಕನಿಷ್ಠ 10 ಆಗಿ ಉಪಯೋಗಿಸಲು ಸೂಚಿಸಲಾಗಿದೆ ಹಾಗೂ ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನಿಯ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಸಹಾಯಕ ಕೃಷಿ ನಿರ್ದೇಶಕರು

0: बेळगाव मधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College Ubalgavi 2016 27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केएलई अकॅडमी ऑफ हायर एज्युकेशन अँड रिसर्च अंतर्गत केएलई होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केएलई होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवनकुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ, 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13 100 ಕೆಜಿ, 16-20-0 ಕಾಂಪ್ಲೆಕ್ಸ್ 100 ಕೆಜಿ ಅಥವಾ 12-32-16 ಕಾಂಪ್ಲೆಕ್ಸ್ 60 ಕೆಜಿ ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಶ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಶ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-17-17-19-19-19-19-19-20-20-19-20-22-22-16-12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: दिल्ली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ

ಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08314717482. ಮೊಬೈಲ್ ಸಂಖ್ಯೆ 9448954235.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: केली फार्मसी कॉलेज बेळगाव शैक्षणिक वर्ष 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3000 अधिक माजी विद्यार्थ्यांचे भक्कम नेटवर्क. बेळगाव विमानतळ त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाइट आहे www.kleparm.edu.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ 18.5 ಎಸ್ಸಿ 0.3 ಮಿಲಿಲೀಟರ್ ಮತ್ತು 13:045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಶಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ 37.5 ಮತ್ತು ಥೈರಾಮ್ 37.5 ವಿಟಾವ್ಯಾಕ್ಸ್ ಪೌಡರ್ 2 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವು

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವಿ

यहाँ से बहुत दूर हूँ, गलत और सही के पार एक मैदान है।

0: ಪ್ರಾಜೆಕ್ಟ್, ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08314717482, ಮೊಬೈಲ್ ಸಂಖ್ಯೆ 9448954235.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಸೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ, ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
2: ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟ್ರಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21ರಿಂದ 1996 ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸ್ಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ಧ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ, ಮುಸ್ತಫಾ ಮಲಿಕ್ ಝಾನ್ ಹಾಗೂ ಅಲಿಸ್ಸಾ ಕುಲೇಶೋವಾ ವಿರುದ್ಧ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷಲ್ಸ್ ಪ್ರವಾಸ, ಸೆಷಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೆಯಲ್ಲಿ ವೇಣುಧ್ವನಿ ಪ್ರಸ್ತುತ ಪಡಿಸ್ತಾ ಇದೆ ವಿಶೇಷ ಸರಣಿ ಕಾರ್ಯಕ್ರಮವನ್ನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ನೀರಲ್ಲಿ ಈಜಾಡೋದನ್ನ ನೋಡಿದ್ದೀವಿ, ಹಾಗಂತ ನೀರಲ್ಲಿ ಯೋಗ ಮಾಡೋದಕ್ಕೆ ಸಾಧ್ಯನಾ ಅಂದ್ರೆ ನಾವು ಹೇಳ್ತೀವಿ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಸುಮಾರು 3 ತಾಸುಗಳ ಕಾಲ ನಿರಾಯಾಸವಾಗಿ ನೀರಿನ ಮೇಲೆ ಯೋಗ ಮಾಡುತ್ತಾ 100 ಅಡಿ ಬಾವಿಗಿಳಿದು ನೀರಿನ ಮೇಲೆ ತೇಲುತ್ತಾ ಯೋಗ ಮಾಡುವಂತಹ ಅಪರೂಪದ ವ್ಯಕ್ತಿ ಇಂದು ನಮ್ಮೊಂದಿಗಿದ್ದಾರೆ. ಅವರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರಿನ ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲದವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಸರ್, ಜಲಯೋಗ ತಜ್ಞರು ತಾವು, ಹಾಗೇನೆ ಈ ಒಂದು ಜಲಯೋಗಕ್ಕೆ ಗುರುಗಳು ಕೂಡ ಹೌದು. ಹಾಗೇನೆ ಸರ್, ತಾವು ಹುಟ್ಟಿದ್ದು ಒಂದು ರೋಚಕ ಕಥೆ ಅಂತಾನೆ ಹೇಳ್ಬೋದು. ಆ ಹುಟ್ಟಿನಿಂದಲೇ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದಾ?
2: ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲರ್, ಕಬ್ಬೂರು ಊರಿನವನು. ನನಗೆ 72 ವಯಸ್ಸು ನಡೀತಾ ಇದೆ. ನಾನು ಜಲಯೋಗದ ಬಗ್ಗೆ ನಾನು ಮುಂಚೆ ಹೇಳ್ಬೇಕಂದ್ರೆ ನಿಮಗೆ, ನಾನು ನಮ್ಮ ತಾಯಿ ನನ್ನ ಹೊಟ್ಟೆ 7ನೇ ತಿಂಗಳು ಹೊಟ್ಟೆ ಇದ್ದೊಳಗೆ ಅವ್ರಿಗೆ ಪೀಡ್ಸ್ ಬಂದೊಳಗೆ ನಮ್ಮ ಸಮೀಪದ ಅಂದ್ರೆ ಕೇಚೆ ಘಟಬರುವ ಕೇಚೆ ಅಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಡಾಕ್ಟರ್ ಅವಾಗ ಏನಂದ್ರೆ ಮಗು ಬೇಕೋ ತಾಯಿ ಬೇಕಂತ ಕೇಳಿದ್ರು. ಆಮೇಲೆ ಎಲ್ಲರೂ ಹಿರಿಯರೆಲ್ಲರೂ ವಿಚಾರ ಮಾಡಿ ತಾಯಿ ಉಳಿಲ್ರಿ ಅಂತಂದ್ರೆ. ಆಮೇಲೆ ಅವರು ಆ ಟೈಮ್ದಾಗ ಸಿಜರಿನ್, ಅವಾಗ ಸಿಜರಿನ್ ಅಂತದಿಲ್ಲ, ಹೊಟ್ಟೆ ಕೋತ್ ತೆಗಿತಾರಂತ ಈ ಥರ ಪಬ್ಲಿಕ್ ಇತ್ತದು. ಆಮೇಲೆ ಅವಾಗ ಸಿಜರಿನ್ ಆದ ಬಳಿಕ ಅವ ಕೂಸಿನ ಒಂದು ನೀರಿನ ಟ್ರೇದಾಗ ಒಗೆದು ಬೇರೆ ರೂಮ್ನಾಗ ಇಟ್ಟರು. ಈ ರೂಮ್ನಾಗ ಹಾಕಿ ನಮ್ಮ ಮಮ್ಮಿಗೆಲ್ಲ ಅವರು ಸಿಜರಿನದೆಲ್ಲ ಹೊಲಿಗೆ ಹಾಕೋದು ಅವ್ರು ಶುರು ಮಾಡಿದ್ರು. ಆಮೇಲೆ ಆ ಟೈಮ್ದಾಗ ನಮ್ಮ ಆಯಿ, ನಮ್ಮ ಅಪ್ಪಾರ ತಾಯಿ ಅವ್ರೇನಂದ್ರೆ, ನಾನು ಮಗುನ ನೋಡ್ರಿ ನೋಡ್ತೇನೆ ರೀ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಳ. ಇಲ್ರಿ, ಒಳಗೆ ಬಿಡಕ್ಕೆ ಬರೋದಿಲ್ಲ, ಡಾಕ್ಟರ್ ಬೈತಾರೆ ರೀ. ಭಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಒಳಗೆ ಬಿಟ್ಟಾರ. ಒಳಗೆ ಬಿಟ್ಟೊಳಗೆ ಅವಾಗ ಅವ್ರು ನಮ್ಮ ಆಯಿ ನೋಡ್ಯಾರಲ್ರಿ, ಅವಾಗ ಕೂಸ ಮೂಮೆಂಟ್ ಆಗತ್ತೈತಿ ನೀರಿನಾಗ ಅಳಿಗಾಡ್ತಂತ. ಅದ್ರ ನೀರಿಗೆ ಅಳಿಗಾಡೋದು ನೋಡಿ ಮತ್ತೆ ಆಗಿಂದಾಗ ಸಿಸ್ಟರ್ನ ಕರೆದು ಹಿಂಗೆ ಸರ್ ಕೂಸು ಅಳಿಗಾಡತ್ತೈತಿ ನೋಡ್ರಿ ಇವತ್ತು. ಕೂಡಲೇ ಅವರು ಬಂದು ನೋಡಿ ಮತ್ತೆ ಡಾಕ್ಟ್ರನ್ನ ಕರ್ಕೊಂಬಂದು ಇದನ್ನು ಮಾಡಿದ್ರು. ಮಾಡಿ ಅವರೊಂದು ಹಳ್ಳಿ ಒಳಗೆ ಸುತ್ತಿಟ್ರು. ಅವಾಗೆಲ್ಲ ಈಗಿನ ಪ್ರಕಾರ ಗ್ಲಾಸು ಅದು ಇದೇನು ಇದ್ದಿದ್ದಿಲ್ಲ. ಹಳ್ಳಿ ಒಳಗೆ ಒಂದು 3 ತಿಂಗಳು ಸುತ್ತಿಟ್ಟು ಮತ್ತೆ ನಾವು ದೀಪಕ್ಕೇನು ಬತ್ತಿ ಮಾಡ್ತೇವ್ರಲ್ಲ, ಬತ್ತಿ ಅಂತ ಬತ್ತಿ ಮಾಡಿ ಅದ್ರೊಳಗನ ಹಾಲಿನೊಳಗೆ ಎದ್ದು ಅದನ್ನು ಬಾಯಾಗ ಕೊಡ್ತಿರಂತಾರೆ. ಅಷ್ಟೇ ಸಿಪ್ಪೋದು ಅದನ್ನು. ಒಂದು 3 ತಿಂಗಳ ಮಟ್ಟ ನಾನು ಹಾಸ್ಪಿಟಲ್ನಾಗ ಇದ್ದು ಆಮೇಲೆ ನಮ್ಮ ಮನೆಗೆ ಕಳಿಸಿದ್ರು. ಅವಾಗ ಇವಾಗ ಏನು ಅನಿಸುತ್ತೆ, ಮಣ್ಣೊಬ್ಬರು ಹೇಳಿದ್ರು ನನಗೂ, ನೀವು ಹುಟ್ಟನೆ ಯೋಗ ಮಾಡ್ತಾ ಇದ್ದಾರೆ, ಇವ್ರಿಗೆ ಜಲಯೋಗ ಮಾಡ್ತಾ ಇದ್ದಾರೆ, ಇದೇನು ದೊಡ್ಡದಲ್ಲ ಅಂತ ಹೇಳಿದ್ರು ನಾನು.
1: ಅಂದ್ರೆ ಸರ್, ತಮಗೆ ನೀರಿನೊಡನೆ ಒಂದು ನಿಕಟ ಸಂಬಂಧ ಹುಟ್ಟತಾನೆ ಬಂತು ಅಂತಾನೆ ಹೇಳಿದ್ರು. ಸರ್, ಇವಾಗ ಜಲಯೋಗ ತಜ್ಞರು ತಾವು, ಈಗ ಕಳೆದ 38 ವರ್ಷಗಳಿಂದ ಈ ಒಂದು ಜಲಯೋಗವನ್ನ ಮಾಡ್ತಾ ಬರ್ತಾ ಇದ್ದೀರಾ, ಇದ್ರ ಬಗ್ಗೆ ಆಸಕ್ತಿ ಹೇಗೆ ಬಂತು ಸರ್? ಬಾಲ್ಯದಲ್ಲೇ ಇತ್ತ?
2: ಬಾಲ್ಯದೊಳಗೆ ಏನು ಆಸಕ್ತಿ ಇದ್ದಿದ್ದಿಲ್ಲ ರೀ. ನಾನು ಬೆಲ್ಲದ ಬಗಡಿ ಕೋಆಪರೇಟಿವ್ ಬ್ಯಾಂಕ್ನೊಳಗೆ ಜಾಬ್ ಮಾಡ್ತಿದ್ದೆ, ಘಟಪ್ರಭಾ ಬ್ಯಾಂಚ್ನಾಗ ಇದ್ದರೆ. ನಾನು 1982 ನಮ್ಮ ಮ್ಯಾರೇಜ್ ಆಯಿತು. ಆಮೇಲೆ 88 ತನಕ ನಾನು ಅದರ ಸಂಖ್ಯೆ ಘಟಪ್ರಭ ಬ್ರ್ಯಾಂಚ್ನಾಗ ಇದ್ದೆ ರೀ. ಅವಾಗ ನನಗೆ ಮದುವೆ ಆದ ನಂತರ ನಾನು ರೆಗ್ಯುಲರ್ ಆಗಿ ನಾನು 61-62 ವೇಟ್ ಇರ್ತಿತ್ತು. ಅದು ವೇಟ್ ಸ್ವಲ್ಪ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆದಮೇಲೆ 77 ಹೋತ್ರಿ ನಂದು. ಆಮೇಲೆ ಬ್ಯಾಂಕ್ನಾಗ ಕುಂತು ಕೆಲಸ ಅಂದ್ಕೊಳ್ಳಿ ಸ್ವಲ್ಪ ನಡುನೂ ಶುರು ಆಯ್ತು ರೀ. ನನಗೆ ನಡುನೂ ಶುರು ಆಗಿದ್ದಕ್ಕೆ ನಾ ಎಲ್ಲ ಕಡೆ ತೋರಿಸಿದೆ ರೀ. ತೋರಿಸಿ ಡಾಕ್ಟರ್ ಏನಂದ್ರು, ಇದಕ್ಕೇನು ಇದನ್ನಿಲ್ಲ ರೀ, ಇದಕ್ಕೆ ಆಪರೇಷನ್ ಮಾಡಿಸ್ಬೇಕು, ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನನಗೆ ಆಪರೇಷನ್ ಬಗ್ಗೆ ಇದನ್ನು ಮಾಡ್ಕೊಂಡು ಬೇಡ ಮಾಡಿಸ್ಬಾರ್ದು ಅಂತೇಳಿ ನಾನು ಯೋಗ ಮಾಡಬೇಕು ಅಂತ ಹೇಳಿ ಯೋಗ ಶುರು ಮಾಡಿದೆ ರೀ. ಯೋಗ ಶುರು ಮಾಡಿ ಸ್ವಲ್ಪ ದಿವಸ ಆದ ಬಳಿಕ ಆ ಬಾವಿಗೆ ಸ್ವಿಮ್ಮಿಂಗ್ ಅರೆ ಶುರು ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೊಂಡು, ಸ್ವಿಮ್ಮಿಂಗ್ ಶುರು ಅಂದರೆ ಒಂದು ನಾವೊಂದು ಸಂಕಲ್ಪ ಮಾಡ್ಕೊಂಡಿರೋದು. ಅದನ್ನು ಇವತ್ತು ಬಾವಿ ಒಳಗೆ 1 ರೌಂಡ್ ಹಾಕೋದು, ನಾಳೆ 2 ರೌಂಡ್ ಹಾಕೋದು, ಅದಕ್ಕೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾಳೆ 3 ಹಾಕೋದು, ಈ ಥರ ದಿವಸ 1 ರೌಂಡ್ ಹೆಚ್ಚು ಮಾಡ್ಕೊಂತ ಹೋದಿರೆ ಅದು 1 ವರ್ಷ ತನಕ 300 ರೌಂಡ್ ಆಯ್ತಿರೋದು. 300 ರೌಂಡ್ ಅಂದ್ರೆ 3 ತಾಸು ಒಂದೇ ಟೈಪ್ ಇಸಿಡ್ದು ಪೂರ ದಂಡೆ ಹಿಡಿದನ್ನು ಹೋಗೋದು. ಈ ಥರ 300 ರೌಂಡ್ ಮಾಡಿದ್ರಿ ನಾನು. 300 ರೌಂಡ್ ಮಾಡಿದ ಬಳಿಕ ನನಗೆ ಅಗದಿ ಒಂಥರ ಆತ್ಮಿಕ ಶಾಂತಿ ಸಿಕ್ಕಂಗಾಯ್ತು. ಮತ್ತು ನಾನು ಅದೊಂದು ಏನು ತಿಳ್ಕೊಂಡಿದ್ದೀರಿ, ಅದೊಂದು ಗುಡಿ ನಾನು ಪ್ರದರ್ಶನ ಹಾಕಕತ್ತಿದ್ದೀನಿ ಅಂತ ಈ ಥರ ಭಾವನೆ ನನ್ನೊಳಗೆ. ಇವತ್ತು 1 ಪ್ರದರ್ಶನ ಹಾಕಿದ್ದೆ, ನಾಳೆ 2 ಪ್ರದರ್ಶನ, ಈ ಥರ 300 ರೌಂಡ್ ಹಾಕಿದ್ದೀರಿ. ಆಮೇಲೆ ನಮ್ಮ ಮನೆಯೊಳಗೆ ಡೈಲಿ ಯೋಗ ಮಾಡೇ ಬಾವಿಗೆ ಹೋಗ್ತಿದ್ದೆ. ಆಮೇಲೆ ನನಗೆ ವಿಚಾರ ಬಂತು, ನಾನು ಬಾವಿಯೊಳಗೂ ಸ್ವಲ್ಪ ಯೋಗ ಟ್ರೈ ಮಾಡಬೇಕು ಮಾಡ್ಬೇಕಂತೇಳಿ ಇದು ಮಾಡ್ಬೇಕಂತಕೊಂಡು ನೋಡ್ಕೊಂಡು ಹೋದರೆ ಶವಾಸನದ ಸ್ವಲ್ಪ ಬರುತ್ತೆ ಅಂತೇಳಿ ಶವಾಸನ ಸಕ್ಸಸ್ ಆಯ್ತು ರೀ. ಈಗ ಈ ಥರ ಸ್ವಲ್ಪ ಬಿಟ್ಟದ ಮತ್ತು ಆಮೇಲೆ ಮತ್ತು ಪದ್ಮಾಸನ ನೋಡಿದೆ ರೀ, ಪದ್ಮಾಸನ ಸಕ್ಸಸ್ ಆಯ್ತು ನನಗೆ. ಆಮೇಲೆ ಗೋಮುಖಾಸನ, ಗರುಡಾಸನ, ಈ ಥರ ಎಲ್ಲ ಆಸನಗಳು ನನಗೆ ಸಕ್ಸಸ್ ಆದವು ರೀ. ಇನ್ಮೇಲೆ ಅದರೊಳಗನ್ನೇ ಸ್ವಲ್ಪ ಟಫ್ ಅಂದರೆ ಜಲಸ್ತಂಭ. ಜಲಸ್ತಂಭ ಅಂದರೆ ವಿದೌಟ್ ಮೂಮೆಂಟ್ ನಿಲ್ಲೋದು ರೀ, ನೀರಿನೊಳಗೆ ವಿದೌಟ್ ಮೂಮೆಂಟ್ ನಿಲ್ಲೋದು. ಅದು ಸ್ವಲ್ಪ ಇನ್ನೂ ಮಟ್ಟ ಯಾರಿಗೆ ಇದಾಗಿಲ್ಲರಿ ಅದು. ಅದು ಅದನ್ನು ನಾವು ಟ್ರೈ ಮಾಡಿದರೆ ಅದು ಸಕ್ಸಸ್ ಆಯ್ತು ನನಗೆ. ಅದು ಸಕ್ಸಸ್ ಆಯ್ತು, ಅದಕ್ಕೆ ಜಲಸ್ತಂಭ ಅಂತ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನಾನು ಒಬ್ಬರು ಘಟವ್ರ ಬಗ್ಗೆ ಇದ್ದಾಗ ನಾನು ಒಂದು ಒಬ್ಬ ಸರ್ ಕಡೆ ಯೋಗಕ್ಕೆ ಹೋಗಿದ್ದೆ, ಅವರು ಹಿಮಾಲಯದಾಗ ಇದ್ದು ಬಂದಿದ್ದರು. ಅವ್ರನ್ನ ಕೇಳಿದ್ರು ನಾನು ನೀರಿನಾಗ ಅಜ್ಜರ ನೀರಿನಾಗ ನಿಲ್ತೇನೆ ರೀ ಅದಕ್ಕೆ ಅಂತ, ಅದಕ್ಕೆ ಜಲಸ್ತಂಭ ಅಂತಾರಪ್ಪ. ಮತ್ತು ಅದನ್ನು ಸಹ ಇಲ್ಲಿ ಯಾರು ಮಾಡೋದಿಲ್ಲ, ಹಿಮಾಲಯದಾಗ ಮಾಡ್ತಾರೆ ಮಾತ್ರ ಅದನ್ನು. ಅವರು ಅಲ್ಲೇನು ಋಷಿ ಮುನಿಗಳು ಅದೇನಿರ್ತಾರಲ್ಲ ಅವ್ರು ಮಾಡ್ತಾರೋ, ಇದನ್ನು ಯಾರಿಗೆ ಸಾಧ್ಯ ಆಗಲಿಲ್ಲ, ನಿನಗೆ ಸಾಧ್ಯ ಆಗೈತಿ, ನೀನು ಇದನ್ನು ಮಾಡ್ಕೊಂಡು ಹೋಗ್ಬೋ ಅಂತ ಹೇಳಿದರು ಅವರು. ಆಮೇಲೆ ಇದನ್ನೆಲ್ಲ ಆದ್ಕೊಂಡ್ಲೆ ಮತ್ತು ನಾನು ಮಕ್ಕಳಿಗೆ ಯಾಕೆ ಸ್ವಿಮ್ಮಿಂಗ್ ಕಲಿಸಬಾರ್ದು ಅನ್ನೋದು ನನಗೊಂದು ವಿಚಾರ ಬಂತು ರೀ. ನಂಗಾರು ಪರ್ಫೆಕ್ಟ್ ಆಗಿದೆ, ನಾನು ನೀರಿನೊಳಗೆ ಇದಾಗಿದೆ ಅಂತೇಳಿ. ಆಮೇಲೆ ನಮ್ಮೂರು ಸುತ್ತಮುತ್ತ ಹುಡುಗರು ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಕೊಂತ ಹೋದರೆ ಅದು ಇಲ್ಲಿ ಮಟ್ಟ ಒಂದು 600 ಮಕ್ಕಳಿಗೆ ನಾನು ಸ್ವಿಮ್ಮಿಂಗ್ ಕಲಿಸಿದ್ದೀನಿ. ಆಮೇಲೆ ನಮ್ಮ ಊರವ್ರು ಅದು ನಾನು ಘಟವ್ರ ಬಗ್ಗೆ ಇದ್ದಾಗೇ ಗೋಕಾಕ್ ಹೊಸ ಡಾಕ್ಟರ್ ಮಕ್ಕಳಿಗೆಲ್ಲ ಘಟವ್ರಬ ಎಲ್ಲ ಡಾಕ್ಟರ್ ಮಕ್ಕಳಿಗೆ ನಾನೇ ಸ್ವಿಮ್ಮಿಂಗ್ ಕಲಿಸಿದ್ದೀನಿ ರೀ. ಹರಗಣ್ಣವರು ಪೂಜೆ ಪತ್ತ ಡಾಕ್ಟರ್ ಹಿಂಗಾಗಿ ಅದು ಗೋಕಾಕ್ ಗೋಡಿಗೆ ನಮ್ಮ ಹೊಸಮನೆ ಡಾಕ್ಟರ್ಗೆ ಗೊತ್ತಾಯ್ತು ಇವ್ರು ಕಲಿಸ್ತಾ ಇದ್ದಾರೆ. ಆ ಗೋಕಾಕದಿಂದ ತಮ್ಮ ಮಕ್ಕಳನ್ನ ಇಬ್ಬರನ್ನು ಮುಂಜಾನೆ 6 ಗಂಟೆಗೆ ಬಸ್ಸಿಗೆ ಕುಣಿಸಿ ಘಟವ್ರ ಕಳಿಸಿ ಬಾವಿಗೆ ಹೋಗಿ ಅವ್ರಿಗೆಲ್ಲ ಸ್ವಿಮ್ಮಿಂಗ್ ಕಲಿಸಿ ಡೈಲಿ ಮತ್ತು 8 ಗಂಟೆಗೆ ವಾಪಸ್ ಹೋಗ್ತಿದ್ದರು. ಈ ಥರ ನನಗೊಂಥರ ಪೂರ್ತಿ ಮನಃಶಾಂತಿ ಅಂದರೆ ಏನು ರೀ, ಮಕ್ಕಳ ಜೋಡಿನ ಹೆಚ್ಚಿರ್ತೀನಿ ನಾನು, ದೊಡ್ಡವ್ರು ಕೂಡ ಹೆಚ್ಚು ಮಿಕ್ಸ್ ಆಗೋದಿಲ್ಲ. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದು ಇದನ್ನು ಮಾಡೋದು ನಾನು ಅಪೇಕ್ಷೆ ಏನೂ ಇಲ್ಲ ರೀ. ಬರೀ ಒಂದು ಅವ್ರು ಟೂಬ್ ತೊಗೊಂಬರೋದು, ಸ್ಕೂಟರ್ ಟೂಬ್ ಅಂತ ತೊಗೊಂಬಂದ್ರೆ ಅವ್ರು ಇದನ್ನು ಮಾಡ್ಕೊಂಡು ಸ್ಟಾರ್ಟಿಂಗ್ ಒಂದಿಟ್ಟು ಪಾಲಕರಿಗೆ ಬರ್ರಿ ಅಂತೇನೆ ನಾನು. ಭಾಳ ಹುಡುಗರು ಒಮ್ಮೆ 10-12 ಹುಡುಗರು ಬರ್ತಾರಲ್ರಿ, ಆ ಟೈಮ್ದಾಗ ಸ್ವಲ್ಪ ಪಾಲಕರು ಬರ್ರಿ, ಆಮೇಲೆ ಸರಿಯಾಗಿ ಆತಂದ್ರೆ ಅವ್ರು ನಡೀತೈತೆ ಅಂತ ಬಿಡ್ರಿ. ಆ ಥರ ಮಾಡ್ಕೊಂಡು ಹೋಗಿದ್ದೀನಿ ರೀ ನಾನು.
3: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸ್ ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ 100 ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: ಸರಿ, ಒಂದು ಜಲಯೋಗವನ್ನ ತಾವು ತಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಲಿತಾ ಹೋಗ್ತೀರಾ, ಈಜನ್ನ ಕಲಿತಾ ಹೋಗ್ತೀರಾ, ಅದರಲ್ಲೇ ಯೋಗವನ್ನ ಕೂಡ ಅಭ್ಯಾಸ ಮಾಡ್ತೀರಾ, ಅಂದ್ರೆ ಇವಾಗ ಏಕಲವ್ಯನ ತರ ತಾವು ಈ ಒಂದು ಜಲಯೋಗವನ್ನು.
2: ಅದಕ್ಕೂ ನಾನು ಒಪ್ಕೊಂತೀನಿ.
1: ಸರಿ, ಈಗ ಪ್ರತಿನಿತ್ಯ ಎಷ್ಟು ಗಂಟೆಗಳ ಕಾಲ ಇದು ಒಂದು ಅಭ್ಯಾಸವನ್ನ ಮಾಡ್ತೀರಾ ಅಂತ?
2: ನಾನು ಇವತ್ತಿಗಾದ್ರೂ ಒಂದು ಮುಂಚೆ 3 ಮಾಡ್ತಿದ್ದೇನೆ, ಪ್ರತಿದಿನ 3 ಯೋಗ, ಸ್ವಿಮ್ಮಿಂಗ್ ಯೋಗ ಎರಡು ಮಾಡ್ತಿದ್ದೀರಿ. ಇವಾಗಾದ್ರೂ 1.5 ಮಾಡ್ತೀನಿ ನಾನು, ಒಂದು ಅರ್ಧ ಒಂದೂವರೆ ತಾಸು ಬಾವಿಯೊಳಗೆ ಇರ್ತೇನೆ ರೀ. ಬೆಳಿಗ್ಗೆ 7 ಹೋದ್ರೆ 8:30 ಮಟ್ಟ ಅಲ್ಲೇ.
1: ಯಾವೆಲ್ಲ ಯೋಗಗಳನ್ನ ಮಾಡ್ತೀರಾ ಸರ್ ಇದರಲ್ಲಿ, ಜಲಯೋಗದಲ್ಲಿ?
2: ಅದ್ರೊಳಗದ ಹೇಳಿದಲ್ಲ ನಿಮಗ, ಅದ ನಾನು ಮಾಡೋದಂದ್ರೆ ಪೆಲ್ಲ ಶವಾಸನ ಹಾಕ್ತೇನೆ ರೀ. ಶವಾಸನ ಮುಗಿದ ಕೂಡಲೇ ಜಲಸ್ತಂಭ ರೀ, ಜಲಸ್ತಂಭ ಆದ ಕೂಡಲೇ ಗರುಡಾಸನ, ಗರುಡ ಗೋಮುಖ ಆಸನ ರೀ, ಆಮೇಲೆ ಪವನ್ ಮುಕ್ತಾಸನ, ಆಮೇಲೆ ಪರ್ವತಾಸನ, ಆಮೇಲೆ ಈ ತರ ಇನ್ನೊಂದು 10-15 ಇದನ್ನ ನಾನೆಲ್ಲ ಇದನ್ನ ಮಾಡ್ಕೊಂಡು ಆಸನಗಳೆಲ್ಲ ಬಂಗ್ಲೆ ಒಳಗಿದ್ದೀನಿ.
1: ಅಂದ್ರೆ ನಾವು ನೆಲದ ಮೇಲೆ ಮಾಡುವ ಆಸನಗಳನ್ನ ತಾವು ಜಲದ ಮೇಲೆ
2: ನೀರಿನೊಳಗೆ ಮಾಡ್ತೇನೆ ಮೇಡಮ್?
1: ಖಂಡಿತ ಸರ್.
2: ಮತ್ತೆ ನನಗೆ ಅದರಿಂದ ಏನಾಗುತ್ತೆ ರೀ, ಆ ನೀರಿನೊಳಗೆ ಮಾಡೋದು ನೆಲದೊಳಗೆ ಮಾಡಿದ್ರೆ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋದ್ರು ಏನಾಗೋದಿಲ್ಲ, ನೀರಿನೊಳಗೆ ಮಾತ್ರ ಪೂರಾ ಕಾನ್ಸ್ಟೆಂಟ್ ಮನಸ್ಸು ಪೂರಾ ಅಲ್ಲಿದ್ದಾಗನೆ ನಾವು ಮಾಡೋಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ನನಗೊಂದ್ರಿ ಇದು ಮತ್ತೆ ಅದ್ರ ಉಸಿಲು ಭಾಳ ಸ್ಲೋ ಉಸಿಲು ತಗೊಳ್ಳೋದ್ರಿಂದ ಅದ್ರ ಮತ್ತೆ ಆ ಟೈಮ್ದಾಗ ನಾನು ಯೋಗ ಮಾಡೋ ಹೊತ್ತಿನಾಗ ಮೂಗಿನಿಂದ ಒಟ್ಟೆ ಉಸಿರಾಡೋದಿಲ್ರಿ, ಬೇಕಂದಾಗ ಬಾಯಿ ಸ್ವಲ್ಪ ತೆಗೆದು ತಗೊಳ್ಳೋದು ಇದು ಮಾಡೋದು. ಇದಕ್ಕಿಂತ ನನಗೆ ಪೂರಾ ಮನಸ್ಸು ಶಾಂತಿ, ಮತ್ತು ಉಸಿರು ಲೇಟ್ ತೆಗೆದು ಮಾಡ್ಕೊಳ್ಳೋದ್ರಿಂದ ಒಂಥರ ಶಾಂತಿ ಇದಾಗುತ್ತೆ ಮೇಡಮ್.
1: ಸರ್, ಈ ಒಂದು ಜಲಯೋಗ ಮಾಡೋದ್ರಿಂದ ಯಾವೆಲ್ಲ ರೋಗಗಳಿಗೆ ಒಂದು ಪರಿಣಾಮ ಸಿಗುತ್ತೆ ಅಂತ?
2: ಇದಕ್ಕೆ ನನಗೆ ಜಲಯೋಗದಿಂದ ಎಲ್ಲ ರೋಗಗಳು ಕಡಿಮೆ ಆಗ್ತಾವಂತ ನನಗೆ ನನ್ನ ಅನಿಸಿಕೆ ರೀ. ಅಂದ್ರೆ ಯಾವ ಬೇಕಾದ ರೋಗನೂ ಅಂದ್ರೆ ನಾವು ಯೋಗದಿಂದ ಎಲ್ಲ ಆಗ್ತಾವ್ರಿ, ಅದೋ ನೀರಿನೊಳಗೆ ಮಾಡೋದ್ರಿಂದ ತೀರಾ ಮತ್ತೆ ಇದು ಕಡಿಮೆ ಆಗುತ್ತೆ.
1: ಸರ್, ಈಗ ಜಲಯೋಗ ಮಾಡಬೇಕು ಅಂದ್ರೆ ಯಾವ ರೀತಿ ಮೊದಲು ರೆಡಿ ಆಗ್ಬೇಕು ಅಂತ?
2: ರೆಡಿ ಅಂದ್ರೆ ಅದಕ್ಕೇನು ರೀ, ಮನಸ್ಸು 100% ಮನಸ್ಸು ಬೇಕು ನೋಡ್ರಿ ಮಾಡಬೇಕು. ಇವಾಗಾದ್ರೂ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಜಲಯೋಗ ಮಾಡ್ರಿ, ಕಲೀರಿ, ಹಿಂಗೆ ಕಲಿಸ್ತೇನೆ ನೀವು ಮಾಡ್ರಿ ಅಂತೇಳಿ. ಅದಕ್ಕೆ ಯಾರು ನನಗೆ ಇದನ್ನ ಕೊಡ್ತಾ ಇಲ್ಲ ರೀ, ಅವ್ರು ಇಷ್ಟು ಟೈಮ್ ಆಗೋದಿಲ್ಲ ರೀ ನಮಗೆ, ನಮ್ಮ ಮತ್ತೆ ನಮ್ಮ ಬೇರೆ ಕೆಲಸ ಇರ್ತಾವ್ರಿ, ಈ ತರ ಏನ್ರಿ ನಾವ ಕಲಿತಿರ್ತಾರೆ ಆದ್ರೆ ಮುಂದೆ ಕಂಟಿನ್ಯೂ ಮಾಡೋದಿಲ್ಲ ರೀ. ಅದರಿಂದ ಈಗಾದ್ರೂ ನಾನು ಎಲ್ಲರಿಗೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಜಲ್ಯೋಗ ಕಲೀರಿ, ನಾನು ಹಿಂದೆ ಒಬ್ಬರು ಬೇಕಂತೇಳಿ. ಆದ್ರೆ ಇವಾಗ ಒಬ್ರು ನಮ್ಮ ಬ್ರದರ್ ಕ್ಲಾಸ್ಮೇಟ್ ಒಬ್ರು ನಿಪ್ಪನೊಳಗೆ ಇರ್ತಾರೆ, ಗಂಗಾಧರ್ ಪಾಟೀಲ್ ಅಂತೇಳಿ, ಅವ್ರು ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಅದನ್ನ. ಅವ್ರು ಮಣ್ಣು ಹೇಳಿದಾರೆ ನನಗೆ, ಸರ್ ನನಗೂ ಸ್ವಲ್ಪ ಎಲ್ಲ ನೀವು ಮಾಡೋದೆಲ್ಲ ನನಗೆ ಇದಾಗಿದೆ ರೀ, ಅದನ್ನ ನಾನು ಸ್ವಲ್ಪ ಟ್ರೈ ಮಾಡತ್ತೇನೆ, ನಾನು ಸಕ್ಸಸ್ ಆಗಾಕತ್ತೇನೆ ರೀ ಅದ್ರೊಳಗೆ ಅಂತ ಹೇಳಿದಾರೆ. ಅವರಿಂದ ಅವರೊಬ್ರು ತಯಾರಾಗ್ತಾರೆ ನೋಡ್ರಿ ಇವಾಗೆಲ್ಲ.
1: ಅಂದ್ರೆ ಈಗ ಜಲಯೋಗ ಮಾಡಬೇಕು ಅಂದ್ರೆ ಮೊದಲಿಗೆ ಈಜು ಅನ್ನುವುದು
2: ಮೊದಲು ಈಜು ಬರ್ಬೇಕು ರೀ. ಹಾಂ, ಈಜು ಬರಬೇಕು ಅಂದ್ರೆ ಈಜ್ ಅಂದ್ರೆ ಅದು ಮೇಡಮ್ ಏನಾದ್ರೆ ಇಲ್ಲ, ಈಗ ಒಂದು 5-10 ನಿಮಿಷ ಈಜ್ ಅಂದ್ರೆ ಅದಾಗೋದಿಲ್ಲ. ಹಿಂಗೆ ನಾವು ಒಂದು 1.5 ತಾಸು ನಾನು ಹೇಳಿದ್ರಿ, 3-3 ತಾಸು ಅಂತ ಆ ತರ ಮಾಡಿದ್ರೆ ನಮಗೆ ಇದಾಗುತ್ತೆ ಅದು.
1: ಸರ್, ಈಗ ಜಲಯೋಗ ಮಾಡಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಮೂಲ ಮಂತ್ರ ಅಂತ ಏನಾದ್ರೂ ಇದೆಯಾ?
2: ಏನು ಮನಸ್ಸು ಒಂದೇ ನೋಡ್ರಿ, ಅದಕ್ಕೆ ಮಂತ್ರ ಅದು ಏನಿಲ್ಲ, ಮನಸ್ಸು ಒಂದೇ ದೊಡ್ಡದು, ಮನಸ್ಸು ಮಾತ್ರ ಬಹಳ ಬೇಕಿರೋದು.
1: ಸರ್, ತಾವು ಈ ಒಂದು ಜಲಯೋಗವನ್ನ ಕಳೆದ 38 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀರಾ, ಹಾಗೇನೆ ಈಗ 10 ಹಲವಾರು ದಾಖಲೆಗಳನ್ನ ಕೂಡ ಮಾಡಿದ್ದೀರಾ, ಆ ದಾಖಲೆಗಳ ಬಗ್ಗೆ ಮಾತಾಡೋದಾದ್ರೆ?
2: ಅದೇ ಯೋಗ, ನಾನು ಸ್ವಿಮ್ಮಿಂಗ್ ಅದ್ರೊಳಗೆ ಜಲಯೋಗ ಮಾಡ್ತಾ ಇದ್ದೆ ರೀ, ನಾನು ಯಾರಿಗೂ ಹೇಳಿದ್ದಿಲ್ಲ, ನಾನು ಮಾಡ್ತೀನಿ ಪ್ರಚಾರ ಅಂತ ಏನೂ ಇದ್ದಿದ್ದಿಲ್ಲ. ಬಟ್ ನಮ್ಮದೇ ಆದ್ರೆ ಒಂದು ಸ್ಕೂಲ್ ಓಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂತ ನಮ್ದು ಒಂದು ಸ್ಕೂಲ್ ಅದ ಇರೋದು, ಅದಕ್ಕೆ ಸ್ಟಾರ್ಟಿಂಗ್ ಅದಕ್ಕೆ ಬೆಂಗಳೂರಿಂದ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿ ಮೈದರ್ ಅಂತನೋ ಒಬ್ಬರು ಬಂದ್ರು. ಅವ್ರು ಏನ್ ಮಾಡ್ತಿದ್ರು ರೀ, ಮಂತ್ಲಿ ಒಂದು 4 ದಿವಸ ಇಲ್ಲಿ ಬಂದು ಟೀಚರ್ಗೆಲ್ಲ ಟ್ರೈನಿಂಗ್ ಕೊಡೋದು, ಮಕ್ಕಳಿಗೆ ಯಾವ ಥರ ಇರಬೇಕು ಅನ್ನೋ ಗೈಡೆನ್ಸ್ ಕೊಡೋದು ಮಾಡ್ತಿದ್ರು ರೀ. ಅವ್ರು ಬಂದೊಳಗೆ ನಮ್ಮನ್ನೊಳಗೆ ಇರ್ತಿದ್ರು ಅವರು, ನಮ್ಮನ್ನೊಳಗೆ ಇದ್ದೊಳಗ್ರೆ ಅವ್ರಿಗೆ ಸ್ವಲ್ಪ ನನಗೆ ಅವ್ರೇನಂದ್ರಿ, ನಮಗೂ ಸ್ವಲ್ಪ ಯೋಗ ಹೇಳ್ಕೊಡ್ರಿ ಅಂತಂದ್ರೆ ಅವ್ರಿಗೆ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಅದೇ ಟೈಮ್ದಾಗ ನಮ್ಮ ಬ್ರದರ್ ಮಹೇಶ್ ಬೆಲ್ಲದ ಅಂತ ನಮ್ಮ ಬ್ರದರ್ ಲಾಸ್ಟ್ ಬ್ರದರ್, ಅವ್ರ ಮಗ ಓಮ್ ಅನ್ನೋರು ಅಲ್ಲಿ ನಮ್ಮನ್ನೊಳಗೆ ಇದ್ದು ಸುಟಿ ಇತ್ತು ಅಂದ್ಕೊಳ್ಳಿ ನಮ್ಮಲ್ಲಿ ಬಂದಿದ್ರು. ಅವನೇನಂದ್ರೆ ಅವ್ರಿಗೆ ಏಕದಮ್ಮನ ಮೈದರ್ಗೆ, ಇಲ್ರಿ ನಮ್ಮ ದೊಡ್ಡಪ್ಪರು ಇವನ್ನೆಲ್ಲ ಬಾವಿ ಒಳಗೆ ಮಾಡ್ತಾರ ರೀ ಅಂತಂದ್ರು. ಹೌದ್ರಿ ಅಂತಂದ್ರು, ಹೌದ್ರಿ ಅಂತ ಅಂದ್ಕೊಳ್ಳಿ. ಅವ್ರು ಏನು ಮಾಡಿದ್ರಿ, ಬಂದು ನೆಕ್ಸ್ಟ್ ಡೇನೆ ಬಂದು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ರು. ಅದನ್ನು ವಿಡಿಯೋ ಮಾಡಿಕೊಂಡು ಅವ್ರ ಅಸಿಸ್ಟೆಂಟ್ ಶ್ವೇತಾ ಅಂತ ಒಬ್ರು ಇದ್ರಿ, ಅವ್ರಿಗೇನು ಹೇಳಿದ್ರು, ಶ್ವೇತಾ ನೋಡು ಸರ್ ಇಷ್ಟೆಲ್ಲ ಮಾಡ್ತಾರೆ, ಅದನ್ನೇನು ಪಬ್ಲಿಕನ್ನು ಮಾಡಿಲ್ಲ, ಇದೊಂದು ದೊಡ್ಡ ವಿದ್ಯೆನೇ ಇದು, ಅದಕ್ಕೆ ಇದನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಾಗ ಮಾಡೋಣ, ಸ್ವಲ್ಪ ಎಲ್ಲ ಕರೆಕ್ಟ್ ಅದಕ್ಕೆ ರೆಕಾರ್ಡಿಂಗ್ ಅದು ಹಾಕಿ ಇದನ್ನು ರೆಡಿ ಮಾಡೋ, ಇವತ್ತ ಮಾಡಿಬಿಡೋಣ ಅಂತ. ಅದಕ್ಕೆ ಅವಳೆಲ್ಲ ಅದು ರೆಕಾರ್ಡಿಂಗ್ ಅದು ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕಿದ್ದಳ್ರಿ. ಯೂಟ್ಯೂಬ್ಗೆ ಹಾಕಿದ್ದೊಳಗೆ ಅದು ಯೂಟ್ಯೂಬ್ದಾಗ ಎಲ್ಲರೂ ನೋಡ್ಕೊಂಡು, ನಮ್ಮ ತಂಗಿ ಗಡಿಂಗ್ಲಜಕ್ಕೆ ನಮ್ಮ ಸಿಸ್ಟರ್ ಇರ್ತಾರೆ, ಅವ್ರು ಹಳೆ ಇದ್ದವ್ರು ಅದನ್ನು ನೋಡಿ ಅವ್ರಿಗೂ ಖುಷಿ ಆಗ್ತಾರೆ. ಅದು ಅವರು ಬಾಂಬೆಗೆ ABP ಮಾಜಾ ಅಂತೇಳಿ ಒಂದು TV ಬರುತ್ತೆ ರೀ, ಅವರಿಗೆ ಅದನ್ನು ಕಳಿಸಿದ್ರು. ಅವ್ರೇನು ಹೇಳಿದ್ರಿ, ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡಿ ಸ್ವಲ್ಪ ಡಿಟೇಲ್ ನನಗೆ ಕಳಿಸ್ರಿ, ಯೋಗಾ ಡೇನು ಬಂದಿದೆ June 21st ಅದನ್ನು ನಾನು ನಮ್ಮ ABP ಮಾಜಾದೊಳಗೆ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತೇನೆ ಅಂಥೇಳಿ ಇದನ್ನು ಮಾಡಿದೆ. ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ರು ಅವರು, ಬ್ರಾಡ್ಕಾಸ್ಟ್ ಮಾಡಿದ್ದು ಅದು ಅವರೇ ಒಂದೇ ಸಲ ಮಾಡಲಿಲ್ಲ ರೀ ಅವತ್ತು. ನಮ್ಮ ಏನು ನಮ್ಮ ಸಂಬಂಧ ಗೊತ್ತಿದ್ದವ್ರದ್ದೈತೆ ಅಂತೇಳೇನು, ಅದು ಇಡೀ ದಿವಸ ಎಲ್ಲ ಒಂದು 7-8 ಸಲ ಮಾಡಿದ್ದಾರೆ ಅದನ್ನು. ಅದನ್ನು ಹಿಂಗಾಗಿ ಭಾಳ ಜನ ನೋಡಿದರು. ಅದನ್ನು ನಮ್ಮ ಮರಾಠಿ ಪುಡಾರಿ ಪೇಪರ್ ಅವರು ಅದನ್ನು ನೋಡ್ಕೊಂಡು ನನಗೆ 21st ಸಾಯಂಕಾಲ ನನಗೆ ಫೋನ್ ಬಂತಿಲ್ಲ ಅವ್ರದ್ದು, ಸರ್ ಹಿಂಗೆ ನಮಗಿದ್ದೆ ಬೆಳಗಾವಿಯಿಂದನೂ ಬಂತಿರ ಅದು, ಅವ್ರು ನನಗೆ ಹಿಂಗೆ ಇರ್ರಿ ನಾಳೆ ನಿಮ್ಮ ಪೇಪರ್ ನಮ್ಮ ಪುಡಾರಿ ಪೇಪರ್ನ ಫ್ರಂಟ್ ಪೇಜ್ನಾಗ ನಿಮ್ಗೆ ಹಾಕೋದು ಮಾಡ, ನಮ್ಮ ಸರ್ ಹೇಳ ಬಾಂಬೆಯಿಂದ ಫೋನ್ ಮಾಡಿ ಹೇಳ್ಯಾರ ರೀ. ಅದಕ್ಕೆ ಸ್ವಲ್ಪ ಎಲ್ಲ ಡಿಟೇಲ್ ಕೇಳ್ತೇನೆ ರೀ, ಬರೀ ಫೋನ್ನಾಗೇನೆ ಒಂದು 1/2 ತಾಸು ಎಲ್ಲ ನಾನು ಇಂಟರ್ವ್ಯೂ ತೊಗೊಂಡ್ರೆ, ಇಂಟರ್ವ್ಯೂ ತೊಗೊಂಡು ಆಮೇಲೆ ಅವರು ನೆಕ್ಸ್ಟ್ ಡೇನೇ ಅದು ಏನಾಯ್ತು ರೀ, ಆ ಪುಡಾರಿ ಪೇಪರ್ನ ಫ್ರಂಟ್ ಪೇಜ್ನಾಗ ನಂದು ಬಂತು. ಅದು ನಾನು ಬಂತು ಕೊಡಲಿ ಅದನ್ನೇನು ಅದೇ ಅದು ಎಲ್ಲರಿಗೂ ಭಾಳ ಇದಾಗಿತ್ತು ಅದು. ಆಮೇಲೆ ಅದನ್ನು ನನಗೆ ಏನೂ ಗೊತ್ತಿಲ್ಲ, ಅವರು ಜಯಸಿಂಗ್ಪುರದಾಗ ಸುನೀಲ್ ದಾದಾ ಪಾಟೀಲ್ ಅಂತೇಳಿ ಅವಾರ್ಡ್ ಕೊಡ್ತಾರದು ಅವರು ಅದನ್ನು ನೋಡಿ ನಾನು ಪರಿಚಯ ಇಲ್ಲ ಏನೂ ಇಲ್ಲ, ನನ್ನ ಅಡ್ರೆಸ್ ಅಡ್ರೆಸ್ ಇತ್ತಲ್ರಿ, ಅದ್ರೊಳಗೆ ಎ ಬಿ ಪಿ ಮಾಜದವ್ರೊಳಗೆ ಅಡ್ರೆಸ್ ಇತ್ತು. ನನ್ನ ಅಡ್ರೆಸ್ಗೆ ಒಂದು ರಿಜಿಸ್ಟರ್ ಪೋಸ್ಟ್ ಬಂತು ಒಂದು 4-5 ದಿವಸ ಬಿಟ್ಟು. ಅದ್ರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಕಳಿಸಿದ್ರು ಅವರು. ಅದನ್ನು ಮತ್ತೆ ನಮ್ಮಲ್ಲಿ ವೈಸ್ ಪ್ರಿನ್ಸಿಪಾಲ್ ರಾಜು ಮಹಿಪತ್ ಅಂತ ಅದಾರ್ರಿ, ಅವ್ರು ಏನು ಮಾಡಿದ್ರು, ಅವ್ರು ಕರ್ಕೊಂಡು ಅದನ್ನು ಅವ್ರು ಏನು ಬೇಕೆಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಅದು ಮುಂದೆ ಒಂದು ಒಂದು ತಿಂಗಳು ಬಿಟ್ಟು ಅವರು ಅವರಿಂದ ಒಂದು ನನಗೆ ಮತ್ತೆ ಫೋನ್ ಬಂತಾರೆ, ಸರ್ ನಿಮ್ಮದು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ನಾಗ ಸಿಲೆಕ್ಟ್ ಆಗಿದ್ದಾರೆ, ಮತ್ತು ಇದ್ರದ್ದೆಲ್ಲ ಅವಾರ್ಡ್ಸ್ ಎಲ್ಲ ಇಲ್ಲಿ ಬಂದರೆ ಚಲೋ ಆಕೈತಿ, ಇಲ್ಲಾದ್ರೆ ನಾನು ಪೋಸ್ಟ್ ಮಾಡೋದು ಪೋಸ್ಟ್ ಮಾಡ್ತೇನೆ ರೀ ಅಂತಂದೆ. ನನಗೂನು ಅಷ್ಟು ಇದ್ದಿದ್ದಿಲ್ಲ ರೀ, ನೀವು ಪೋಸ್ಟ್ ಕಳಿಸಿ ಸರ್ ಅಂತಂದೆ. ಅವರು ನಾನು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ರೆಕಾರ್ಡ್ ಎಲ್ಲ ಪೇಪರ್ಸ್ ಎಲ್ಲ ಅವ್ರು ಕಳಿಸಿದ್ರಿ, ಕಳಿಸಿದ್ರು ಅವ್ರನ್ನ ಮತ್ತೊಂದು ಫೋನ್ ಮಾಡಿ ಏನಂದ್ರೆ, ಸರ್ ಇನ್ನು ಅವಾರ್ಡ್ಗಳು ಭಾಳ ಅದಾವ ರೀ, ಮತ್ತು ಈ ಥರ ಯಾರಿಲ್ಲ ನಿಮಗೆ ಇದಾಗ್ತಾವೆ, ಮತ್ತು ಒಂದು 3 ತಿಂಗಳು ಬಿಟ್ಟು ಒಂದೊಂದು ಅವಾರ್ಡ್ ಮಾಡ್ತಾನೆ, ನಿಮ್ಮದು ಓಕೆ ಐತೇನು ರೀ ಅಂತ ಹೇಳಿ ಆಯ್ತು ರೀ ಅಂತ ಹೇಳಿದೆ. ಆಮೇಲೆ 3 ತಿಂಗಳು ಬಿಟ್ಟು ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ದಾಗ ಆಯ್ತು ರೀ, ಆಮೇಲೆ ನೆಕ್ಸ್ಟ್ ಏಷ್ಯನ್ ಬುಕ್ ಆಫ್ ರೆಕಾರ್ಡು, ಆಮೇಲೆ ವರ್ಲ್ಡ್ ರೆಕಾರ್ಡು, ಆಮೇಲೆ ಅದು ಈ ಥರ ನಮ್ಮ ಕರ್ನಾಟಕದ ಗೊತ್ತಾಯ್ತು, ಕರ್ನಾಟಕದ ಅವ್ರಿಗೂ ಗೊತ್ತಾಗಿ ಅವರು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿದ್ರು ರೀ. ಅಂದರೆ ನನಗೂ ನಾನು ಏನದು ನಾನು ಏನು ಮಾಡೋಕೆ ಹೋಗಿ ಏನಾಗೈತೆ, ನನಗೆ ಇಷ್ಟು ಖುಷಿ ಆಯ್ತಲ್ಲ ರೀ. ಆಮೇಲೆ ಇದು ಬಾಂಬೆಕ್ಕೊಂದು ಇದ್ದದೆ ರೀ, ನಮ್ಮ ಅವ್ರಿಗೆ ಗೊತ್ತಾಗಿ ಅವರು ಅಮೇರಿಕಾದ ಸೆಂಟ್ರಲ್ ಅಮೇರಿಕಾದಿಂದ ಒಂದು ಇದು ಡಾಕ್ಟರೇಟ್ ಪ್ರೊಸೆಸ್ ಐತ್ರಿ, ನಿಮಗೆ ಕಳಿಸು ವ್ಯವಸ್ಥೆ ಮಾಡ್ತವ್ರಿ ಅಂತೇಳಿ ಅವರೆಲ್ಲ ನನ್ನ ಪೇಪರ್ಸ್ ಏನೇನು ಬೇಕೆಲ್ಲ ತೊಗೊಂಡು ಅದು ಡಾಕ್ಟರೇಟು ಗೌರವ ಡಾಕ್ಟರೇಟು ಬಂತು ನನಗದು ಸೆಂಟ್ರಲ್ ಅಮೇರಿಕಾದಿಂದ, ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಅಮೇರಿಕಾದಿಂದ. ಈಗ ಈ ಥರ ಒಂದು 7-8 ರೆಕಾರ್ಡ್ ಆಗಿದವ್ರು ಎಲ್ಲರೂ. ಇವಾಗಾದ್ರೂ ನನ್ನ ಇವಾಗ ಏನಿದೆ ರೀ, ನೆಕ್ಸ್ಟ್ ಮಹೇಶ್ ಗೊಜಗೋಜಿ ಮತ್ತು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ ಈಗ ನಮಗೆ ಸಪೋರ್ಟ್ ಕೊಟ್ಟು ಆ ಧರ್ಮಸ್ಥಳದ ಅವ್ರು ನಿರಂತರ ಒಂದು ಪತ್ರಿಕೆ ಬರ್ತಿದ್ರೆ, ಅವ್ರಿಗೆಲ್ಲ ಇವರು ಒಂದು ಲೇಖನ ಬಳಿದು ಕಳಿಸಿದ್ರಿ, ಅದಕ್ಕೆ ಏನು ಬೇಕು ಅದನ್ನೆಲ್ಲ ಫೋಟೋ ಅದನ್ನೆಲ್ಲ ಮಲ್ಲಿಕಾರ್ಜುನ್ ಪಾಟೀಲ್ ರೆಡಿ ಮಾಡಿ ಕೊಟ್ಟರಿ, ಅದು ನಿರಂತರ ಬುಕ್ನಾಗ ಬಂತ್ರಿ. ಅದು ಅವ್ರಿಗೆ ಗೊತ್ತಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಅವ್ರಿಗೆ ಗೊತ್ತಾಗಿ ಅವರು ನಮ್ಮನ್ನು ಖುದ್ದು ಎಲ್ಲರನ್ನು ಕರೆಸಿ ಅವರು ಫ್ರೀ ಇರೋಕೆ ನಮಗೆಲ್ಲ ವ್ಯವಸ್ಥೆ ಮಾಡಿ ಒಂದು ಸಂದರ್ಶನ ಕೊಟ್ಟು ನನಗೊಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ಅದು ವರ್ಷಕ್ಕೊಬ್ಬರಿಗೆ ಗಿಫ್ಟ್ ಕೊಡ್ತಾರೆ, ಒಂದು ಶಾಲು ಒಂದು ಕಾಯಿನ್ ಕೊಟ್ಟು ಕಳಿಸಿದ್ದಾರೆ.
1: ಸರ್, ತಾವು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿ ಈಜನ್ನ ಕಲಿತ್ರಿ, ಈಜಿನ ಜೊತೆ ಜೊತೆಗೆ ಯೋಗವನ್ನ ಮಾಡ್ತಾ ಇಂದು ಈ ಮಟ್ಟದಲ್ಲಿ ಬೆಳೆದು ನಿಂತಿದ್ದೀರಾ. ಸರ್, ತಮ್ಮ ಮುಂದಿನ ಯೋಜನೆಗಳೇನು ಅಂತ?
2: ನಾನು ಕೊನೆ ಉಸಿರು ಮಟ್ಟ ಯೋಗ ಮಾಡ್ಕೊಂತಿರ್ತೇನೆ ರೀ, ಮತ್ತೆ ನನಗೆ ಎಷ್ಟು ಸಾಧ್ಯತೆ ಇಲ್ಲ ಅಷ್ಟು ಜಲಯೋಗನು ನಾನು ಕಂಟಿನ್ಯೂ. ಈ ವಯಸ್ಸಾಗಿದ್ದು ಬಿಡಂತ ಒಬ್ಬೊಬ್ರು ಅಂತಾರೆ, ಎಷ್ಟು ಈ ವಯಸ್ಸಿನಾಗ ಎದಕ್ರಿ ಆರಾಮ್ ಮನೆಯಾಗಿರ್ರಿ, ಆದ್ರೂ ನಾನು ಜಲಯೋಗ ಮಾಡ್ಕೊಂತಿರ್ತೇನೆ ರೀ. ನಂದು ಒಂದು ಏನು ದೊಡ್ಡ ಆಸೆ ಅಂದರೆ ಇದನ್ನ ಕಲಿಸ್ಬೇಕು ಅನ್ನೋದು ಐತ್ರಿ ನನಗೆ. ಸ್ವಿಮ್ಮಿಂಗ್ ಅಂತ ಇವಾಗ ಹುಡುಗರು ಮಕ್ಕಳು ಕಲಿಯಕ್ಕೆ ಬರ್ತಾರೆ, ಯೋಗ ಜಲಯೋಗ ಅಂತ ಕಲಿಸ್ಬೇಕು ಅನ್ನೋದು ಭಾಳ ಉದ್ದೇಶ ಇದೆ ರೀ. ಅದು ಯಾರು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಇನ್ನು ಗೊಜಗೊಜ ಸರ ಏನು ಮನಸ್ಸು ಮಾಡ್ರೆ ಅವರಿಗೆ ಕಲಿಸ್ಬೇಕು ನೋಡ್ರಿ.
1: ಸರ್, ಜಲಯೋಗದ ಜೊತೆ ಜೊತೆಗೆ ದೇಹ ದಾನವನ್ನು ಕೂಡ ಮಾಡ್ತೀರಾ, ತಾವು ದಂಪತಿಗಳಿಬ್ರು, ಅದರ ಬಗ್ಗೆ ಹೇಳಿ ಸರ್.
2: ನಾನು ಸಂಕೇಶ್ವರ್ ಬ್ರಾಂಚ್ ಬೆಲ್ಲದಬಗಡಿ ಕೋಆಪರೇಟಿವ್ ಸಂಕೇಶ್ವರ್ ಬ್ರಾಂಚ್ನ ಕೆಲಸ ಮಾಡ್ತಿದ್ದೊಳಗೆ ಮಾಲಿಂಪುರದೊಳಗೆ ನಮ್ಮ ರಿಲೇಷನ್ ರೀ ಪಶ್ಚಾಪುರ್ ಅಂತೇಳಿ, ಅವರೊಬ್ರು ಡಾಕ್ಟರ್ ಪಶ್ಚಾಪುರ್ ಅಂತ ಹೇಳ್ರಿ, ಅವರು ದೇಹದಾನ ಮಾಡಿದ್ರು, ಇಲ್ಲೇ ಕೇಳಿಗೆ ಕೊಟ್ಟಿದ್ರು ಅವರು. ಅದು ಏನ್ರಿ ಒಂದು 20 ವರ್ಷ ಹಿಂದೆ, ಅವಾಗ ನನ್ನ ಮನಸ್ಸಿಗೆ ಬಂತಿರೋದು ನಾನು ದೇಹದಾನ ಮಾಡಬೇಕು ಕೇಳಿಗೆ, ನಮ್ಮ ಇದ್ರೊಳಗೆ ಕೇಳಿನ ದಾನ ಮಾಡಬೇಕು ಅನ್ನೋದು ವಿಚಾರ ಇತ್ತು ರೀ. ಆಮೇಲೆ ಈಗ ಒಂದು 10-6 ವರ್ಷ ಹಿಂದೆ ಕೇಳಿಗೆ ಇಲ್ಲೇ ಬಂದು ಜೆ ಎನ್ ಎಮ್ ಸಿ ಒಳಗನೆ ಅದ್ರ ಇದನ್ನ ಮಾಡ್ಕೊಂಡು ರಿಜಿಸ್ಟರ್ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟು ಹೋದರೆ, ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಒಂದು ಎಕ್ಸ್ಟ್ರಾ ಫಾರ್ಮ್ ಕೊಡ್ರಿ, ನಮ್ಮ ಮಿಸ್ಸೆಸ್ ಹ್ಞೂ ಅಂದರೆ ಅವ್ರದ್ದು ಸೈ ಮಾಡಿ ನಾವು ಫಿಲ್ಅಪ್ ಮಾಡಿ ಕಳಿಸ್ತೀನಿ ರೀ. ಆಯ್ತು ಸರ್ ವೈರಿ ಅಂತ ಹೇಳಿದರು. ಆಮೇಲೆ ಇಲ್ಲಿ ನಾವೆಲ್ಲ ಕೊಟ್ಟೆ ರೀ, ಆಮೇಲೆ ಐ ಡೊನೇಟು ಮಾಡಿದೆ ರೀ. ಆಮೇಲೆ ಒಂದು ಫಾರ್ಮ್ ಓದಿ ನಮ್ಮ ಮಿಸ್ಸೆಸ್ ನಾನು ಕೇಳಿದೆ, ನಾನು ಬಾಡಿ ಡೊನೇಟ್ ಮಾಡ್ಕೊಂಡೇನು ನೀವು ಮಾಡ್ತೀನಿ, ಅದು ಸೈ ಎಲ್ಲಿ ಮಾಡ್ಬೇಕು ಹೇಳ್ರಿ, ಅಷ್ಟೇ ನನಗೆ ಉಳ್ಕಿದ್ದೇನು ಹೇಳ್ಬೇಡ್ರಿ ಅಂತಂದ್ರು. ಅವಳು ಸೈ ಮಾಡಿದಳು. ಹಿಂಗಾಗಿ ಇಬ್ಬರು ದಾನ ಮಾಡಿದ್ದಕ್ಕೆ ಅದು ಸುನಿಲ್ ದಾದಾ ಪಾಟೀಲ್ ಅವ್ರಿಗೆ ಗೊತ್ತಾಗಿ ನೆಕ್ಸ್ಟ್ ತಮ್ಮ ಅಡಿಷನ್ ಬುಕ್ನಾಗ ನಮ್ಮ ಇಬ್ಬರು ಗಂಡ ಅಂತ ಫೋಟೋ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ.

0: ಸರ್, ಪ್ರತಿನಿತ್ಯ ತಾವು 2-3 ಗಂಟೆಗಳ ಕಾಲ ಆಧ್ಯಾತ್ಮಿಕವಾಗಿ ಪುರಾಣಗಳನ್ನ, ಸಂಸ್ಕೃತಿ ಪುಸ್ತಕಗಳನ್ನ, ಹಾಗೇನೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳನ್ನ ಓದ್ತೀರಾ, ಅದ್ರ ಬಗ್ಗೆ ಮಾತಾಡೋದಾದ್ರೆ?
1: ನಾನು ಈಗ ರಿಟೈರ್ಡ್ ಆಗಿ 14 ವರ್ಷ ಆಯ್ತು ರೀ. ಇವಾಗ ರಿಟೈರ್ಡ್ ಆದ ದಿವಸದಿಂದ ನಾನು ಇನ್ನೊಂದು ಹೇಳ್ತೀನಿ ಮೇಡಮ್. ನಾನು ಓಂ ನಮ ಶಿವಾಯ ತಾರೀಖ್ ಹಾಕೋದು 108 ಸಲ ದಿವಸ ಡೈಲಿ 100 ಓಂ ನಮ ಶಿವ ಬರ್ಕೊಂತ ಬಂದಿರ್ ನಾನು. ಬರ್ಕೊಂತ ಅಂದ್ರೆ ಅದ್ರೊಳಗೆ ಇಷ್ಟು ಶಕ್ತಿ ಅದೇ ಇರಲಿಲ್ಲ ಓಂ ನಮ ಶಿವಾಯದೊಳಗೆ. ನನಗೆ ಮೊದಲು ಸ್ವಲ್ಪ ನನ್ನ ಸಿಟ್ಟಿನ ಸ್ವಭಾವ ಇದ್ದೆ ರೀ, ಈಗೆಲ್ಲ ನಂಗೆ ಸಿಟ್ಟು ಹೋಗಿದೆ ರೀ, ಎಲ್ಲ ಇದು ಹೋಗಿದೆ, ಭಾಳ ಶಾಂತ ಇರ್ತೇನೆ ನಾನು. ಅದರಿಂದ ಅದನ್ನು ನೋಡಿ ನನ್ನ ಮಿಸ್ಸಸ್ಸು ನಾನು ಬರ್ತೇನೆ ಅಂತಂದಳು ರೀ. ಆಮೇಲೆ ನಮ್ಮ ಈಗೇನು ನಮ್ಮ ಬ್ರದರ್ ಬುಕ್ ಬರ್ದಾರ್ರಿ ಮಹೇಶ್ ಗೋಜಿಯವ್ರು, ನಾನು ಬರ್ತೇನಂತ ಈಗ ಒಂದು ವರ್ಷ ಆತ ಅವರು ಬರ್ತಾ ಇದ್ದಾರೆ ರೀ ಡೈಲಿ ತಾರೀಖ್ ಹಾಕಿ. ಅದಲ್ಲದೆ ಮೊನ್ನೆ ನಮ್ಮ ಶಿವರಾತ್ರಿದೊಳಗೆ ನಮ್ಮ ಊರೊಳಗೆ ಕಲ್ಮೇಶ್ವರ ಜಾತ್ರೆ ಇರ್ತದೆ ರೀ, ಆ ಟೈಮ್ದಾಗ ಸರು ನಾವು ಮಾಡ್ಕೊಂಡು ಅದನ್ನೆಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿ ಕೊಟ್ಟು ಬರೀ ಎಲ್ಲ ಬಂದವ್ರಿಗೆಲ್ಲ ಓಂ ನಮ ಶಿವ ಬರೆಯಕ್ಕೆ ಕೊಟ್ಟು ರೀ. ಅದೇನು ಅವತ್ತು ಒಂದು 800 ಜನ ಓಂ ನಮ ಶಿವ ಬರೆದು ಕೊಟ್ಟರು ನಾನು. ಅದ್ರಾಗ ಅವ್ರ ಮಗಳು 108 ಬೆಟರ್ ನಾ 1008 ಬರಿತಾನೆ ಅಂತ 1008 ಒಂದು 2-3 ಜನ ಹುಡುಗಿಯರು ಬರೆದು ಕೊಟ್ಟರು ಅದನ್ನು. ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸು ಚೇಂಜ್ ಆಗಿದೆ ಆಗಿದ್ದಿರೋದು. ಮತ್ತು ನಾನು ಇವಾಗಾದ್ರೂ ಡೈಲಿ 2-3 ಟೈಮ್ಸ್ ಮೆಡಿಟೇಷನ್ ಮಾಡ್ತೇನೆ ರೀ, ಬೆಳಿಗ್ಗೆ 15, ಆಮೇಲೆ ಮಧ್ಯಾಹ್ನದಾಗ 15 ರೀ, ಆಮೇಲೆ ರಾತ್ರಿ 15 ನಿಮಿಷ, ಮತ್ತು ಸಾಯಂಕಾಲ ವಾಕಿಂಗ್ ತಪ್ಪಲ್ದ ವಾಕಿಂಗ್ ರೀ ಮಾಡ್ಕೊತಿದ್ದೇನೆ ರೀ. ಹಿಂಗಾಗಿ ನನಗೆ ಓದೋದು, ನಾನು ಸ್ವಲ್ಪ ಓದೋದನ್ನು ಹುಚ್ಚಿದೆ ರೀ, ಓದ್ಕೊಂತಾನೆ ಇರ್ತೀನಿ, ಬುಕ್ ಓದೋದು ಇದನ್ನು ಮಾಡೋದು.
0: ಸರ್, ಇನ್ನೊಂದು ವಿಚಾರ ಅಂದರೆ ತಾವು ಮಧ್ಯವರ್ಜನ ಶಿಬಿರದಲ್ಲೂ ಕೂಡ ಭಾಗವಹಿಸ್ತೀರಾ, ಅದರ ಒಂದು ಅನುಭವವನ್ನು ಹಂಚಿಕೊಳ್ಳೋದಾದ್ರೆ?
1: ನನಗೆ ಅದು ಮಧ್ಯವರ್ಜನ ಗುರು ನನಗೆ ಬಂದು ಕೇಳ್ಕೊಂಡ್ರೆ ಅವರು ನಮ್ಮ ಇದ್ರೊಳಗೆ ಒಂದು ಡೈಲಿ 1 ತಾಸು ಯೋಗ ಹೇಳ್ಕೊಡ್ತಿರೇನು ರೀ ಅಂತ ಕೇಳ್ಕೊಂಡು ಭಾಳ ಖುಷಿಲೇ ಒಪ್ಕೊಂಡೇನೆ ನಾನು. ಅದು ಕಬ್ಬೂರೊಳಗೆ ನಮ್ಮಂದು ಇದೆ ಧರ್ಮಸ್ಥಳದಿದೆ ರೀ, ಅದು ಕಬ್ಬೂರೊಳಗೆ ನಮ್ಮದೇ ಒಂದು ಅನುಭವ ಮಂಟಪ ಇದೆ ರೀ, ಬಸಲಿಂಗಪ್ಪ ಗುರಪ್ಪ ಬೆಲ್ಲದ ಅಂತೇಳಿ ಅನುಭವ ಮಂಟಪ ಒಂದು ಬೆಲ್ಲ ಅನುಭವ. ಆ ಅನುಭವ ಮಂಟಪದಾಗ ಅದು ಇಟ್ಕೊಂಡಿದ್ದಿರಿ ರೀ. ಆವಾಗ ಅವರು ನೀವು ನಮ್ಮಲ್ಲಿ ಸ್ವಲ್ಪ ಯೋಗ ಹೇಳ್ಕೊಟ್ರೆ ಅಂದ್ಕೊಳ್ಳಿ ಖುಷಿ ಖುಷಿ ಒಪ್ಕೊಂಡ್ರಿ. ನಾನು ಅವ್ರಿಗೆ 8 ದಿವಸ ಏನು ಯೋಗ ಹೇಳ್ಕೊಟ್ಟಿರಲ್ಲ, ನನಗೆ ಇಷ್ಟು ಖುಷಿ ಆತಲ್ಲ ರೀ, ಆ ಕುಡುಕರನ್ನ ಇಷ್ಟು ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ, ನಮ್ಮ ಜನಕ್ಕೆ ಏನಾಗಿದೆ ಅಂತೇಳಿ ನನಗೆ ಭಾಳ ಫೀಲ್ ಆಯ್ತು ಅಂತಾರೆ ಇವ್ರು. ನಾನು ನಮ್ಮ ಮನೆ ನಮ್ಮ ಊರಾಗಾದರೂ ಎಲ್ಲರಿಗೂ ಹೇಳ್ತೀನಿ ನಾನು, ಸ್ವಲ್ಪ ಬರ್ರಿ ಯೋಗ ಮಾಡಿರಿ, ಇದನ್ನು ಮಾಡಿರಿ, ಕಡೆ ಲಕ್ಷ ಕೊಡ್ರಿ ಅಂತಂದ್ರೆ ಯಾರು ಇದನ್ನು ಮಾಡ್ತಾರೆ, ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಮೇಡಮ್. ಅದಕ್ಕೆ
0: ಸರ್, ಈ ಯೋಗದ ಬಗ್ಗೆ ಇಷ್ಟೆಲ್ಲ ಒಂದು ಕಾಳಜಿಯನ್ನು ಹೊಂದಿದ್ದೀರಾ, ಅದರಲ್ಲಿ ಜಲಯೋಗವನ್ನು ಕೂಡ ಮಾಡ್ತಾ ಇದ್ದೀರಾ, ನಮ್ಮ ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್, ಈ ಒಂದು ವಯಸ್ಸಿನಲ್ಲೂ ಕೂಡ ತಾವು ಇಷ್ಟು ಒಂದು ಉತ್ಸಾಹದಿಂದ ಇದ್ದೀರಲ್ವಾ?
1: ಮೇಡಮ್, ನಮ್ಮ ವಯಸ್ಸಿನವ್ರಿಗೆ ನಾನು ಹೇಳೋದು ಇಷ್ಟೇನಲ್ಲ ರೀ, ರಿಟೈರ್ಡ್ ಆದ ಕೂಡಲೇ ಅವ್ರು ಏನಂತಾರೆ, ನಂದು ಕೆಲಸ ಮುಗೀತು, ನಂದು 5 ಆಯ್ತು, ನಾನೇನು ಖಾಲಿನೇನ, ನನಗೆ ಟೈಮ್ ಪಾಸ್ ಆಗೋದಿಲ್ಲ, ಈ ಥರ ವಿಚಾರ ಮಾಡ್ತಾರಲ್ಲ, ಆ ಥರ ವಿಚಾರ ಮಾಡಬಾರ್ದು. ಪೂರಾ 1 ನಿಮಿಷ ಖಾಲಿ ಇಲ್ಲದೆ ಅವ್ರು ಸರ್ ಒಮ್ಮೆ ಕೇಳಿದ್ರು ನೀವು ರಿಟೈರ್ಡ್ ಟೈಮ್ ಹೆಂಗೆ ಟೈಮ್ ವೇಸ್ಟ್ ಹೆಂಗೆ ಇದನ್ನು ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಹೇಳೋದಂದ್ರೆ ಇವಾಗ ಮೊದಲು ಟೈಮ್ ಸಾಲ್ತೈತಿ, ಇವಾಗ ಟೈಮ್ ಸಾಲೋದಿಲ್ಲ ರೀ ನನಗೆ, ಆ ಥರ ಎಂಗೇಜ್ ಆಗಿರ್ತೇನೆ ರೀ, ಓದೋದು ಓದೋದಾಗ ಏನು ಬರೆಯೋದು ಅದು ಕೂಡಲೇ ವಾಕಿಂಗ್ ಹೋಗೋದು, ವಾಕಿಂಗ್ ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಜಲಯೋಗ ಮಾಡೋದು, ಮತ್ತು ನಂದು ಊಟ ಆಗದೆ ಲಿಮಿಟ್ ರೀ, ಇಷ್ಟೇ ಉಣ್ಬೇಕಂದ್ರೆ ಕಂಡೀಷನ್ ಹಾಕಿ ಊಟ ಇದ್ರಿ, ನಂದು ನಾಷ್ಟಾನು ಇಷ್ಟೇ ಮಾಡಬೇಕು, ಇದೇ ಟೈಮ್ದಾಗ ನಾಷ್ಟ ರೀ, ಮಧ್ಯಾಹ್ನ ಊಟನೂ ಒಂದು ರೊಟ್ಟಿ ಸ್ವಲ್ಪ ಅಣ್ಣ ರೀ, ಆಮೇಲೆ ಸಾಯಂಕಾಲ ಸ್ವಲ್ಪ ನಂದು ಚುನುಮರಿ ತಿನ್ನೋದು ರೂಢಿದೆ, ಸ್ವಲ್ಪ ಚುನುಮರಿ ಉಳ್ಕಿದ್ದೇನಿಲ್ಲ ಚುನುಮರಿ, ಆಮೇಲೆ ಒಂದು ಸ್ವಲ್ಪ ಹಣ್ಣು ತಿನ್ನುತ್ತೇನೆ ರೀ, ಆಮೇಲೆ ರಾತ್ರಿ 1 ರೊಟ್ಟಿ ರೀ, ಆಮೇಲೆ ಇದನ್ನು ಅಣ್ಣನೇನು ಉಣ್ಣದಲ್ಲ ರಾತ್ರಿ, ನಾನು ಇದೇ ಥರ ನಾನು ಇದು ಮಾಡ್ಕೊಂಡ್ಬಂದಿದ್ದೀನಿ. ಹೀಗಾಗಿ ನಾನು ವೇಟ್ ಆಗಲಿ ನಂದು ಇದನ್ನಾಗಲಿ ಅಗದಿ ಕರೆಕ್ಟ್ ಪರ್ಫೆಕ್ಟ್ ಆಗಿ
0: ಸರ್. ಇಂದಿನ ಯುವ ಜನತೆ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್, ತಮ್ಮ ಅಭಿಪ್ರಾಯ?
1: ಅದು ನಂದನ್ನೋದೇನ್ರಿ, ದುಶ್ಚಟಗಳಿಗೆ ಅವರು ಈ ಥರ ನಾನು ಹೇಳಿದಲ್ರಿ, ಮುಂಜಾನೆ ಬೆಳಗ್ಗೆ ಎದ್ದು ಕೂಡಲೇ ಯೋಗ, ಆಮೇಲೆ ಸ್ವಿಮ್ಮಿಂಗು, ಆಮೇಲೆ ಬಂದಿದ್ದು ಪೂಜಾ ಲಿಂಗ ಪೂಜಾ, ನಂದೇನು ಕರೆ ರೆಗ್ಯುಲರ್ ನಾಷ್ಟ ಓದೋದು ಬರೆಯೋದು ಓಂ ನಮ ಶಿವ ಬರೆಯೋದು ಈ ಥರ ತೊಡಗಿರೋರಿ, ಆ ಚಟಗಳಿಗಂತಿಗೆ ಅವ್ರಿಗೆ ಸಾಧ್ಯ ಇಲ್ಲ ರೀ, ಅವ್ರ ಕಾಲೆ ಕುಂತ ಚಟಗಳು ಗಂಟು ಬರ್ತಿದ್ದಾರೆ ರೀ, ಅದಕ್ಕೆ ಆ ಥರ ಆಗಬಾರ್ದು. ಅವರು ಈ ಥರ ನಾನೇನು ನಂದು ಟೈಮ್ ಟೇಬಲ್ ಹೇಳ್ತಾರಲ್ಲ, ಈ ಥರ ಸ್ವಲ್ಪ ರೀ ಅವರು ಅಡ್ಜಸ್ಟ್ ಆಗಿ ಇದನ್ನು ಮಾಡಿದ್ರೆ ಇದಾಯ್ತು ರೀ. ಆಮೇಲೆ ನಮ್ಮದು ಈ ಥರ ಅವರು ತಮ್ಮದೇ ಆದ್ರೆ ಒಂದು ಇತ್ರೊಳಗೆ ಹೋಗ್ಬೇಕು ರೀ, ಅವರು ನನ್ನ ಕಾಲೆ ಇದ್ದೀನಿ ನಂದು ಇದ್ದೀನಿ ನನ್ನ ಕಡೆ ದುಡ್ಡು ಐತಿ ಆಮೇಲೆ ಹೀಗೈತಿ ಹೀಗೈತಿ ವಿಚಾರ ಮಾಡಿ ಚಟಗಳು ಗಂಟು ದಯಮಾಡಿ ಯಾರು ಚಟಗಳು ಗಂಟು ಬೀಳ್ಬೇಡ್ರಿ, ನಿಮ್ದು ಏನಿದೆ ಅಲ್ಲ ಅದ್ರೊಳಗೆ ಬರೀ ಓಂ ನಮ್ಮ ಶಿವಾಯದೊಳಗೆ ಇದನ್ನು ಮಾಡ್ಕೊಡ್ರಿ, ನೀವು ನಿಮಗೆ ಪೂರ್ತಿ ಮನಃಶಾಂತಿ ಸಿಗುತ್ತೆ, ನೀವು ಆರಾಮೂ ಇರ್ತೀರಿ.
0: ಸರ್, ತಮ್ಮ ಈ ಎಲ್ಲ ಸಾಧನೆಗಳಲ್ಲಿ ತಮ್ಮ ಕುಟುಂಬದವರ ಸಹಕಾರ ಯಾವ ರೀತಿ ಇದೆ, ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ಸರ್.
1: ಹೇಳ್ಬೇಕಂದ್ರೆ ರೀ, ನಮ್ದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಬ್ರದರ್ಸು 2 ಸಿಸ್ಟರ್ಸ್ ಎಲ್ಲರೂ ಕುಡ್ಕೊಂಡು ಇವತ್ತಿಗೂ ಕುಡ್ಕೊಂಡದೇವ್ ರೀ. ನಮ್ಗೆ 4 ಮಂದಿ ಒಳಗೆ 10 ಮಕ್ಕಳು ಅದಾರೆ, ನನಗೆ 3 ಜನ, ನಮ್ಮ 2ನೇ ಬ್ರದರ್ಗೆ 3 ಜನ, ಆಮೇಲೆ 3ನೇ ಬ್ರದರ್ಗೆ 2 ಗಂಡು ಹುಡುಗರು, 4ನೇ ಬ್ರದರ್ ಮಹೇಶ್ ಬೆಲ್ಲದ ಅವ್ರಿಗೆ 1 ಹುಡುಗಿ 1 ಹುಡುಗರಿ, ಟೋಟಲ್ 10 ಒಳಗೆ ಈಗ 9 ಜನ ಲಗ್ನ ಆಗಿದ್ದಾರೆ. ಇನ್ನೊಬ್ಬ ಹುಡುಗ ಅದಾನ, ಅವನು ಬಿ ಓದ್ತಾ ಇದ್ದೇನೆ ರೀ. ಒಂದಿದ ಎಲ್ಲನೂ ಕುಡ್ಕೊಂಡು ನಮ್ಗೆ ಅವ್ರು ಬೆಂಗಳೂರಾಗಿದ್ರು ಅವ್ರ ಮಗಳ ಮದುವೆ ಕಬ್ಬೂರಾಗ ಹುಕ್ಕೇರಿ ಒಳಗೆ ಭಾಳ ಚೆನ್ನಾಗಿ ಮಾಡಿದ್ರು ರೀ ಎಲ್ಲ ಮದುವೆ. ಮತ್ತು ಎಲ್ಲರೂ ಏನು ನಮ್ಮ ಅಂತ ನಸೀಬೋ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ ರೀ, ಎಲ್ಲರಿಗೂ ಚಲೋ ಚಲೋ ಮಂತನ್ ಸಿಕ್ಕವ್ರಿ. ಮತ್ತೆ ಈಗೇನು ಸಿಸ್ತಿಯರು ಬಂದಾರಲ್ರಿ, ಅವರು ಎಲ್ಲ ಭಾಳ ಚೆನ್ನಾಗಿದ್ದಾರ್ರಿ, ಅದು ಹಿರಿಯರ ಆಶೀರ್ವಾದ ರೀ. ಮತ್ತೆ ನಮಗೆ ಎಲ್ಲರೂ ಕೂಡಿದಾಗ ಒಂದು 60-70 ಜನ ಆಗ್ತೀವ್ರಿ ನಾವು, ಎಲ್ಲರೂ ಕೂಡ್ತಾರೆ ನಮ್ಮ ಮಕ್ಕಳು ಮಗಳು ಎಲ್ಲರೂ ಬಂದಾಗ. ದೀಪಾವಳಿಗೆ ಮತ್ತೆ ಗಣೇಶ ಚತುರ್ಥಿಗೆ ಹೆಚ್ಚಾಗಿ ಎಲ್ಲರೂ ಬರ್ತಾರೆ.
0: ಸರ್, ತಾವು ಹೇಳ್ತಾ ಇದ್ದೀರಾ ಇಂದಿನ ಕಾಲದಲ್ಲಿ ಈ ಒಂದು ಅವಿಭಕ್ತ ಕುಟುಂಬವನ್ನು ಕಾಣುವುದೇ ಅತ್ಯಂತ ವಿರಳವಾಗಿದೆ, ಅಂಥದ್ರಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ಹೆಚ್ಚಾಗಿ ಅವಿಭಕ್ತ ಕುಟುಂಬದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಜನ. ಅವಿಭಕ್ತವಾಗಿ ತಾನಾಯ್ತು, ತನ್ನ ಗಂಡ, ತನ್ನ ಮಕ್ಕಳು ಅಂತ ಇರಬೇಕು ಅಂತ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
1: ಆ ಥರ ವಿಚಾರ ಮಾಡಬಾರ್ದ್ರಿ, ಏನೂ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದನ್ನ ಯಾವುದು ತಲೆಗೆ ಹಾಕೊಳ್ಳದ. ಶಾಂತ ಸ್ವಭಾವದಿಂದ ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮದು ಅನ್ನೋದು ಒಂದು ಥರ ಇದ್ರಲ್ಲಿ ಹೋದ್ರೆ ಅದ್ರೊಳಗೆ ಏನು ಸುಖ ಸಿಗುತ್ತಲ್ಲ, ಅದೇ ಅದ್ರೊಳಗೂ ಸುಖ ಸಿಗೋದಿಲ್ಲರಿ. ಅದನ್ನ ಜನ ಏನು ಮಾಡ್ಕೊಂತಾರ್ರಿ, ನಮ್ಮ ತಮ್ಮ ಹಂಗಂದ, ನಮ್ಮ ತಂಗಿ ಹಿಂಗಂದ, ಹಿಂಗೆ ಏನೇನು ವಿಚಾರ ಮಾಡಬಾರ್ದು. ಆಯಿತು ಶಾಂತ್, ಅವ್ರು ಏನಂದ್ರೂ

0: ಬಹಳಕ್ಕೂ ನೀರು ತರೋದು, ಬಾವಿಯಿಂದ ನೀರು ಜಕ್ಕೊಂಬರೋದು, ಒಂಥರ ಎಲ್ಲ ಭಾಳ ಇದೈತೆ ರೀ. ಇವಾಗ ಅದು ಏನೂ ಇಲ್ಲ, ಬರೀ ಮೊಬೈಲು ಟಿ ವಿ, ಅದನ್ನ ಬಿಟ್ಟರೆ ಮತ್ತೊಂದು ಏನೂ ಇದನ್ನಿಲ್ಲ ರೀ. ಅದರಿಂದ ನಾವು ಬೇಜಾರಾಗತ್ತೆ. ಖರೆ ಯಾಕೆ ಯಾರಿಗೆ ಅಣ್ಣಕ್ಕೆ ಬರೋದಿಲ್ಲರಿ, ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರೋದು, ನೋಡ್ಕೊಂಡು ಸುಮ್ಕೊಂಡು ಸುಮ್ಮನೆ ಇರೋದು.
1: ಸರ್, ತಮ್ಮ ಮುಂದಿನ ಯೋಜನೆಗಳು ಏನು ಅಂತ?
0: ನನ್ನ ಮುಂದಿನ ಯೋಜನೆ ಅಂದ್ರೆ ಏನ್ರಿ, ಇದು ಜಲಯೋಗ ಬಗ್ಗೆನೇ ಸ್ವಲ್ಪ ಹೆಚ್ಚು ಪ್ರಚಾರ ಆಗಬೇಕು. ಇದರಿಂದ ಎಲ್ಲರೂ ಸ್ವಲ್ಪ ನಾವು ಕಲಿಬೇಕು ಅನ್ನೋದು ಉದ್ದೇಶದಿಂದ ಬರಬೇಕು. ಅದಲ್ಲದೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯವರ ನಮ್ಮ ಯೋಗಾಸುರು ಏನು ಮಾಡಿದ್ರಲ್ರಿ, ಇದರಿಂದ ಸ್ವಲ್ಪ ಯೋಗದ ಹೆಚ್ಚಾಗೈತಿ. ಜಲಯೋಗದ ಇನ್ನೂ ಇಲ್ಲರಿ, ಅದ್ರ ಸ್ವಲ್ಪ ಜಲಯೋಗದ ಬಗ್ಗೆ ಹೆಚ್ಚಾಗಬೇಕು. ಆ ಮೋದಿಯವ್ರ ತನಕ ನಾನು ಜಲಯೋಗದ ಮುಟ್ಟಬೇಕು ಅನ್ನೋದು ನಂದು ಒಂದು ಹಿರಿಯ ಆಸೆ ಇದೆ ರೀ. ಅದನ್ನ ತಾವೆಲ್ಲ ಕೂಡ ಸಹಕರಿಸಬೇಕಂತ ನಾನು ಕೇಳ್ಕೊಂತೀನಿ.
1: ಸರ್, ತಮ್ಮ ಮುಂದಿನ ಯೋಜನೆಗಳು ಫಲಕಾರಿಯಾಗಲಿ ಅನ್ನೋದು ನಮ್ಮ ಕೈಯಲ್ಲಿ ಬೀಳು ಧ್ವನಿಯ ಹಾರೈಕೆ. ಸರ್, ತಮ್ಮ ಸಾಧನೆ ಹೀಗೆ ಮುಂದುವರಿಯಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ತಮ್ಮ ಒಂದು ಜೀವನದ ಬಗ್ಗೆ ಹಾಗೆ ತಮ್ಮ ಸಾಧನೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಇದುವರೆಗೂ ಪ್ರಸಾರವಾಯಿತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರಿನ ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲದವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.